ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ. ಇದು ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದ

ಭಕ್ತಿಯ ಸುದ್ದಿಯಲ್ಲಿ ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

0: ರೇಡಿಯೋ ನಿನಾದ 90.4 ಎಫ್ಎಂ ಭಕ್ತಿ ನಿನಾದ.
1: ನಲ್ಮೆಯ ಕೇಳುಗರಿಗೆ ಆತ್ಮೀಯ ನಮಸ್ಕಾರಗಳು. ನೀವು ಕೇಳ್ತಾ ಇದ್ದೀರಾ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ನಾನು ವಿಕೆ ಕಡಬ ನಿಮ್ಮೊಂದಿಗೆ. ಕೇಳುಗರೆ, ಸಕಲ ಜೀವರಾಶಿಯನ್ನು ಹೊತ್ತಿರುವ ಭೂಮಿಯು ಸಸ್ಯಗಳಿಗೆ ಆಧಾರ ಕೊಡುವುದರ ಜೊತೆಗೆ ಅವುಗಳ ಬೆಳವಣಿಗೆಗೆ ಅವಶ್ಯಕವಿರುವಂತಹ ನೀರು ಮತ್ತು ಎಲ್ಲ ರೀತಿಯಾದಂತಹ ಪೋಷಕಾಂಶಗಳನ್ನು ನೀಡುವಲ್ಲಿ ಮಣ್ಣಿನ ಪಾತ್ರ ಮಹತ್ವದ್ದು. ಮಣ್ಣಿನ ವೈಜ್ಞಾನಿಕ ಪರೀಕ್ಷೆಯಿಂದ ಅದರ ಗುಣಧರ್ಮಗಳನ್ನು ತಿಳಿದುಕೊಳ್ಳುವುದಕ್ಕೆ ನಮಗೆ ಬಹಳ ಸಹಾಯಕ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿನ ರಸಾಯನಶಾಸ್ತ್ರ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಣ್ಣು ಪರೀಕ್ಷಾ ಕೇಂದ್ರದ ಮಣ್ಣು ಪರೀಕ್ಷಕರಾಗಿರುವ ರಂಜಿತ್ ಅವರ ಜೊತೆಗೆ ನಾವು ಮಾತನಾಡಲಿದ್ದೇವೆ. ಅವರು ಇವತ್ತು ನಮಗೆ ಮಣ್ಣು ಪರೀಕ್ಷೆಯ ಅಗತ್ಯ ಜೊತೆಗೆ ನೀರಿನ ಪರೀಕ್ಷೆಯ ಕುರಿತಾಗಿ ಅನೇಕ ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದಾರೆ. ರಂಜಿತ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ಧನ್ಯವಾದಗಳು ಸರ್.
1: ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿನ ರಸಾಯನಶಾಸ್ತ್ರ ವಿಭಾಗದಲ್ಲಿ ಮಣ್ಣು ಪರೀಕ್ಷಾ ಕೇಂದ್ರ ಕಾರ್ಯನಿರ್ವಹಿಸ್ತಾ ಇದೆ. ಈ ಮಣ್ಣು ಪರೀಕ್ಷಾ ಕೇಂದ್ರದ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿ ಕೊಡಬಹುದಾ?
2: ಸರ್, ಮಣ್ಣು ಪರೀಕ್ಷಾ ಕೇಂದ್ರ ಪೂಜ್ಯ ಕಾವಂದರವರ ಒಂದು ಆಶೀರ್ವಾದದೊಂದಿಗೆ 2017 ಉದ್ಘಾಟನೆಗೊಂಡು ಆರಂಭಗೊಂಡಿದೆ. ಶ್ರೀ ಹರ್ಷೇಂದ್ರ ಕುಮಾರ್ ಸರ್ ಅವರ ಒಂದು ನಿರ್ದೇಶನದಂತೆ ನಮ್ಮ ರಸಾಯನಶಾಸ್ತ್ರ ವಿಭಾಗದಿಂದ ಕಾರ್ಯನಿರ್ವಹಿಸ್ತಾ ಇದೆ ಮಣ್ಣು ಪರೀಕ್ಷಾ ಕೇಂದ್ರ.
1: ಈಗ ಕೃಷಿಕರು ಅಥವಾ ಯಾರೇ ಆಗಲಿ ಈ ಮಣ್ಣು ಪರೀಕ್ಷೆನೇ ಯಾಕೆ ಮಾಡಬೇಕು ಅಂತ ಹೇಳ್ತೀರಾ?
2: ಮಣ್ಣು ಪರೀಕ್ಷೆನ ಯಾಕೆ ಮಾಡಬೇಕು ಅಂತ ಹೇಳಿದರೆ ಸರ್, ಮಣ್ಣಿನಲ್ಲಿ ಜೀವಸತ್ವ ಇದೆ. ಮಣ್ಣು ಪರೀಕ್ಷೆ ಅಂತ ಹೇಳಿದರೆ ಮಣ್ಣಿನಲ್ಲಿ ಭೌತಿಕ ಅಥವಾ ರಾಸಾಯನಿಕ ಜೈವಿಕ ಗುಣಧರ್ಮಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ನಾವು ವಿಶ್ಲೇಷಣೆ ಮಾಡಿ ಅದರ ಆರೋಗ್ಯವನ್ನು ತಿಳ್ಕೊಳ್ಳುವಂಥದ್ದು. ಅದನ್ನು ನಾವು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಬೇರೆ ಬೇರೆ ಪೋಷಕಾಂಶಗಳಿರ್ತವೆ. ಅಂದರೆ ಮೇಜರ್ ನ್ಯೂಟ್ರಿಯೆಂಟ್ಗಳು ಅಂತ ಹೇಳಿದರೆ ಮುಖ್ಯ ಪೋಷಕಾಂಶಗಳು ಅಂತ ಹೇಳಿ ನೈಟ್ರೋಜನ್ ಇದ್ದಾವೆ, ಅಂದರೆ ಸಾರಜನಕ, ರಂಜಕ, ಪೊಟ್ಯಾಸಿಯಮ್. ಈ ಥರದ ಪೋಷಕಾಂಶಗಳು ನಮಗೆ ಯಾವ ಪ್ರಮಾಣದಲ್ಲಿ ಆ ಮಣ್ಣಿನಲ್ಲಿ ಇದೆ ಅನ್ನುವಂಥದ್ದನ್ನು ನಮಗೆ ತಿಳ್ಕೊಬಹುದು.
1: ಈಗ ಮಣ್ಣು ಪರೀಕ್ಷೆಯಿಂದ ಯಾವ ರೀತಿಯಾದಂಥ ಲಾಭಗಳಾಗುತ್ತೆ ನಮ್ಮ ಕೃಷಿಕರಿಗೆ?
2: ಲಾಭಗಳು ಅಂತ ಹೇಳಿದ್ರೆ ಸರ್, ಈಗ ಬೆಳೆಯಲ್ಲಿ ನಾವು ಒಂದು ಒಳ್ಳೆಯ ಇಳುವರಿಯನ್ನು ಪಡಿಬೇಕು ಅಂತ ಹೇಳಿದ್ರೆ ಆ ಮಣ್ಣನ್ನು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಪೋಷಕಾಂಶಗಳ ಪ್ರಮಾಣ ನಮಗೆ ಗೊತ್ತಾಗ್ತದೆ. ಹಾಗೆ ರಸಸಾರ ಅನ್ನುವಂಥದ್ದಿದೆ, ಅಂದರೆ ರಸಸಾರ ಅನ್ನುವಂಥದ್ದು ನೀವೀಗ ಒಂದು ರಕ್ತ ಪರೀಕ್ಷೆಯನ್ನು ಮಾಡಿದರೆ ಆ ರಕ್ತದಲ್ಲಿ ರಸಸಾರ ಇರ್ತದೆ, ನೀವು ಗಮನಿಸಿರ್ಬೋದು ರಿಪೋರ್ಟ್ ನೋಡಿದಾಗ. ಹಾಗೆ ನಮ್ಮ ದೇಹದಲ್ಲಿ ಮಾತ್ರ ಅಲ್ಲ, ಬೇರೆ ನೀರಿನಲ್ಲಿ ಕೂಡ ರಸಸಾರ ಅನ್ನುವಂಥದ್ದು ಇದೆ, ಮಣ್ಣಿನಲ್ಲಿ ಕೂಡ ಇದೆ. ರಸಸಾರ ಅಂತ ಹೇಳಿದರೆ ಅದು ಹುಳಿ ಇದೆಯಾ ಅಥವಾ ಕ್ಷಾರ ಗುಣವನ್ನು ಹೊಂದಿದೆಯಾ ಅಂತ ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಳುವಂಥದ್ದು.
1: ಹೌದು,
2: ಈಗ ಮಣ್ಣು ಒಂದು ವೇಳೆ ಹುಳಿ ಇದೆ ಅಂತ ಹೇಳಿ ಇಟ್ಕೊಳ್ಳಿ, ಆಗ ಕೃಷಿ ಒಂದು ಮಣ್ಣಿಗೆ ಸಂಬಂಧಪಟ್ಟ ಹಾಗೆ ನಾವು ಯಾವ ಕೃಷಿಯನ್ನು ನಾವು ಬೆಳಿಬಹುದು ಅನ್ನುವಂಥದ್ದನ್ನು ನಿರ್ಧರಿಸಬಹುದು. ಹಾಗೆ ಕ್ಷಾರವಾಗಿದ್ದರೆ ನಾವು ಆ ಮಣ್ಣಿಗೆ ಸಂಬಂಧಪಟ್ಟ ಹಾಗೆ ಯಾವ ಕೃಷಿಯನ್ನು ಬೆಳಿಬಹುದು ಅನ್ನುವಂಥ ಒಂದು ನಿರ್ಧಾರ ಮಾಡಬಹುದು.
1: ಈಗ ತುಂಬಾ ಕೃಷಿಕರು ಏನಂತ ಹೇಳಿದರೆ ಯಾವುದೇ ಒಂದು ಕೃಷಿ ಮಾಡುವಾಗ ನಮಗೆ ಸರಿಯಾದ ಫಸಲು ಬರಲಿಲ್ಲ ಅಥವಾ ನಿರೀಕ್ಷಿತ ಮಟ್ಟದಲ್ಲಿ ನಮಗೆ ಆದಾಯ ಬರಲಿಲ್ಲ ಅನ್ನುವಂಥದ್ದನ್ನು ತುಂಬಾ ಕೃಷಿಕರು ಹೇಳ್ತಾ ಇದ್ದಾರೆ. ಬಹುಶಃ ಅಂಥವರಿಗೆ ಈ ಮಣ್ಣಿನ ಪರೀಕ್ಷೆ ಬಹಳ ಅಗತ್ಯ ಅಂತ ಅನಿಸುತ್ತೆ. ಸರಿ, ಈಗ ಮಣ್ಣು ಪರೀಕ್ಷಾ ಕೇಂದ್ರದಲ್ಲಿ ಮಣ್ಣಿನ ಪರೀಕ್ಷೆಯನ್ನು ಮಾಡಬೇಕು ಅಂತ ಜನ ಇಚ್ಛೆ ಪಡ್ತಾರೆ. ಈಗ ಈ ಮಣ್ಣಿನ ಮಾದರಿಯನ್ನು ಸಂಗ್ರಹ ಮಾಡೋದು ಹೇಗೆ, ಅದಕ್ಕೆ ಯಾವ ರೀತಿಯ ಏನಾದರೂ ವಿಧಾನಗಳಿದೆಯಾ?
2: ನಾವು ಮಣ್ಣು ಪರೀಕ್ಷೆ ಮಾಡಬೇಕು ಅಂತ ಹೇಳಿದರೆ ಅದರ ಮಾದರಿ ತೆಗೆಯುವಂಥದ್ರಲ್ಲೇ ಒಂದು ದೊಡ್ಡ ವಿಷಯ ಇರುವಂಥದ್ದು ಸರ್. ಅಂದರೆ ನಾವು ಸುಮ್ಮನೆ ಒಂದು 1/2 kg ಅಥವಾ 1/2 kg ಮಣ್ಣನ್ನು ತಂದು ಲ್ಯಾಬ್ಗೆ ಕೊಟ್ಟು ಟೆಸ್ಟ್ ಮಾಡಿಕೊಡಿ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಒಂದೊಂದು ಕೃಷಿಗೆ ಅದರದ್ದೇ ಆದಂತಹ ಅದರ ಬೇರು ಎಷ್ಟು ಆಳ ಹೋಗ್ತದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ ನಾವು ಎಷ್ಟು ಯಾವ ರೀತಿ ಮಣ್ಣು ತೆಗಿಬೇಕು ಅನ್ನುವಂಥದ್ದು. ಈಗ ನಾವು ಉದಾಹರಣೆಗೆ ಹೇಳೋದಾದರೆ ಅಡಿಕೆ ಕೃಷಿಗೆ ಈಗ 1 ಎಕರೆ ಜಾಗ ಇದೆ ಅಂತ ಹೇಳಿದರೆ ಆ ಜಾಗದಲ್ಲಿ 3-4 ಮಣ್ಣಿನ ಮಾದರಿಯನ್ನು ನಾವು ತೆಗಿಬೇಕಾಗ್ತದೆ. ಒಂದು ಕಡೆ ತೆಗೆಯುವಾಗ 2 ಮರದ ನಡುವೆ ಸಮತಟ್ಟು ಜಾಗ ಇರ್ತದಲ್ಲ, ಆ ಜಾಗದಲ್ಲಿ ಒಂದು ಮೇಲ್ಮೈಯಲ್ಲಿರುವಂತಹ ಹುಲ್ಲು ಅಥವಾ ಕಸಕಡ್ಡಿ ಇವೆಲ್ಲವನ್ನು ತೆಗಿಬೇಕು. ತೆಗೆದು ಆ ಜಾಗದಲ್ಲಿ ನಾವೊಂದು ವಿ ಶೇಪ್ ಮಾದರಿ ಅಥವಾ ನಾವು ಕಂಬ ನೆಡಲಿಕ್ಕೆ ಯಾವ ಥರ ಒಂದು ಆಳ ಮಾಡ್ತೇವೋ ಅದೇ ಥರ ಆಳ ಮಾಡಬೇಕು, 1-1.5 feet ಅಷ್ಟು. ಅದು ಯಾಕೆ ಅಷ್ಟು ಮಾಡಬೇಕು ಅಂತ ಹೇಳಿದರೆ ಅದರ ಬೇರು ಅಷ್ಟು ಆಳ ಹೋಗ್ತದೆ.
1: ಹೌದು,
2: ಆ ಒಂದು ಅಡಿಕೆ ಮರದ್ದು ಅಷ್ಟು ಆಳ ಮಾಡಿ ಅಲ್ಲಿರುವಂತಹ ಎಲ್ಲ ಮಣ್ಣನ್ನು ತೆಗೆದು ಹೊರಗೆ ಹಾಕಬೇಕು. ನಂತರ ಅದರ ಒಂದು ಪಾರ್ಶ್ವದಿಂದ ಮೇಲಿನಿಂದ ತಳ್ಳದವರೆಗೆ ಎಲ್ಲ ಮಣ್ಣನ್ನು ಕೆರೆಸಿ ತೆಗಿಬೇಕು ಅಥವಾ ಒಂದು ಸ್ಲೈಸ್ ಮಾದರಿಯ ಮಣ್ಣನ್ನು ತೆಗೆದರೂ ಆಗ್ತದೆ. ಅಂದರೆ ಮೇಲ್ಪದರ ಇರುತ್ತೆ, ಅಲ್ಲಿ ಮಧ್ಯಪದರ ಇರ್ತದೆ, ತಳಪದರ ಇರ್ತದೆ, ಈ ಎಲ್ಲ ಪದರದ ಮಣ್ಣು ಕೂಡ ಬರಬೇಕು. ಇದೇ ರೀತಿ ಮೂರು ನಾಲ್ಕು ಕಡೆಗಳಲ್ಲಿ ಮಾಡಬೇಕು. ಮಾಡಿ ಎಲ್ಲ ಮಣ್ಣನ್ನು ಒಂದು ಮಿಶ್ರಣ ಮಾಡಿ ಒಂದು ಕ್ಲೀನ್ ಆಗಿರುವಂತಹ ಪ್ಲಾಸ್ಟಿಕ್ ಚಾದರದ ಮೇಲೆ ಹಾಕಬೇಕು, ಅಥವಾ ಒಂದು ಪೇಪರ್ಗಳ ಇದರ ಮೇಲೆ ಕೂಡ ಹಾಕಿದ್ರು ಆಗ್ಬೋದು. ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು. ಸರಿಯಾಗಿ ಮಿಕ್ಸ್ ಮಾಡಿದ ಮೇಲೆ ಅದರಲ್ಲಿ ಒಂದು ನಾಲ್ಕು ಭಾಗಗಳನ್ನು ಮಾಡಬೇಕು. ಆ ನಾಲ್ಕು ಭಾಗಗಳಲ್ಲಿ ಎರಡು ಭಾಗಗಳನ್ನು ತೆಗೆದು ಬಿಸಾಡಬೇಕಾಗ್ತದೆ. ನಂತರ ಉಳಿದ ಎರಡು ಭಾಗಗಳನ್ನು ನಾವು ತಗೋಬೇಕು. ಅದರಲ್ಲಿ ಒಂದು 200-250 ಗ್ರಾಮ್ ಬರುವವರೆಗೆ ನಾವು ಅದೇ ಸೇಮ್ ಪ್ರೊಸೀಜರನ್ನು ನಾವು ಕಂಟಿನ್ಯೂ ಮಾಡಬೇಕಾಗ್ತದೆ. ಅದರಲ್ಲಿ ಒಂದು 200-250 ಗ್ರಾಮ್ ಮಣ್ಣನ್ನು ತೆಗೆದುಕೊಂಡು ಅದನ್ನು ನಾವು ಟೆಸ್ಟ್ಗೆ ಕೊಡ್ಬೋದು. ಬೇರೆ ಬೇರೆ ಕೃಷಿ ಇರ್ತದೆ. ಈಗ ನಾನು ಅಡಿಕೆ ಕೃಷಿಗೆ ಹೇಳಿದೆ, ಅದೇ ಥರ ಭತ್ತ ಬೇಸಾಯ ಮಾಡುವವರಿಗೆ ಗದ್ದೆಗೆ ಅದರಲ್ಲಿ ಅದರದೇ ಆದಂಥ ಒಂದು ಪ್ರೊಸೀಜರನ್ನು ನಾವು ಫಾಲೋ ಮಾಡಬೇಕಾಗ್ತದೆ. ಅಂದರೆ ಈಗ ಪೈರಿನ ಬೇರು ಒಂದು 10-15 ಸೆಂಟಿಮೀಟರ್ ಅಷ್ಟು ಆಳ ಹೋಗ್ತದೆ.
1: ಸರಿ,
2: ಹಾಗೆ ನಾವು ಆ ಆಳದಲ್ಲಿ ಆ ಮಣ್ಣಿನ ಮಾದರಿಯನ್ನು ನಾವು ಮಾಡಬೇಕಾಗ್ತದೆ. ಹಾಗೆ ಯಾವುದೇ ಕೃಷಿಯನ್ನು ನಾವು ಬೆಳೆದರೂ ಕೂಡ ಅದರ ಬೇರು ಎಷ್ಟು ಆಳ ಹೋಗ್ತದೆ ಅನ್ನೋದರ ಮೇಲೆ ನಾವು ಸ್ಯಾಂಪ್ಲಿಂಗ್ ಮಾಡಬೇಕಾಗ್ತದೆ.
1: ಈಗ ನೀವು ಮಣ್ಣಿನ ಮಾದರಿಯನ್ನು ಸಂಗ್ರಹ ಮಾಡುವುದು ಹೇಗೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಈಗ ಈ ಮಣ್ಣಿನ ಮಾದರಿಯ ಜೊತೆಗೆ ಈಗ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಬರುವವರು ಏನಾದರೂ ದಾಖಲೆಗಳನ್ನು ತರಬೇಕಾಗುತ್ತಾ?
2: ದಾಖಲೆ ಪತ್ರಗಳು ಅಂತೇನು ಅಂತ ಬೇಕಾಗಿಲ್ಲ ಸರ್. ಅಂದರೆ ಈಗ ಅವರು ಈಗ ಯಾವ ಕೃಷಿಯನ್ನು ಬೆಳೀತಾರೆ ಅನ್ನುವಂಥದ್ದು ಗೊತ್ತಾಗಬೇಕಾಗ್ತದೆ. ಯಾವ ಕೃಷಿಯನ್ನು ಬೆಳೀತಾರೆ ಅನ್ನುವಂಥದ್ದನ್ನು ನಾವು ಅವರು ಬರೆದು ಕೊಡಬೇಕು. ಮತ್ತು ಸರ್ವೆ ನಂಬರ್ ಯಾಕೆ ಬರಿಬೇಕು ಅಂತ ಹೇಳಿದರೆ, ಅವರು ಯಾವ ಜಾಗದ ಮಣ್ಣನ್ನು ತೆಗೆದುಕೊಂಡು ಬಂದು ಕೊಟ್ಟಿದ್ದಾರೆ ಅನ್ನುವಂಥದ್ದು ಅವರಿಗೆ ಆ ರಿಸಲ್ಟ್ ನಾವು ಕೊಡುವಾಗ ಅದರಲ್ಲಿ ಮೆನ್ಷನ್ ಮಾಡಿದರೆ ಅದರಲ್ಲಿ ಅವರಿಗೆ ಸರಿಯಾಗಿ ಗೊತ್ತಾಗ್ತದೆ. ಅಂದರೆ ಕೆಲವೊಬ್ಬರು ಏನು ಮಾಡ್ತಾರೆ, ಒಂದು 4-5 ಮಣ್ಣಿನ ಮಾದರಿಯನ್ನು ತಗೊಂಡು ಬಂದು ಕೊಡ್ತಾರೆ. ಆಗ ಅವರಿಗೆ ಯಾವ ಜಾಗದ ಮಣ್ಣು, ಅದು ಯಾವ ಕೃಷಿಯ ಮಣ್ಣು ಅಂತೇಳಿ ಅವರಿಗೆ ಗೊತ್ತಾಗಬೇಕು ಅಂತ ಹೇಳಿದರೆ ಆ ಒಂದು ಈ ವಿಷಯ ಮಾಹಿತಿಯನ್ನು ಅವರದ್ರಲ್ಲಿ ಬರೆದು ಕೊಟ್ಟರೆ ಒಳ್ಳೇದಾಗ್ತದೆ.
1: ಈಗ ಈ ಮಣ್ಣು ಪರೀಕ್ಷೆ ಮಾಡುವುದರಿಂದ ಅಥವಾ ಮಣ್ಣು ಪರೀಕ್ಷೆ ಮಾಡಿದರೆ ಸರ್ಕಾರದ ಸವಲತ್ತುಗಳನ್ನು ಪಡೆಯೋದಕ್ಕೆ ಏನಾದರೂ ಅನುಕೂಲ ಆಗ್ತದ?
2: ಅನುಕೂಲ ಇದೆ ಸರ್. ಅಂದರೆ ಈಗ ತೋಟಗಾರಿಕೆ ಮತ್ತು ಕೃಷಿ ಕೇಂದ್ರದಲ್ಲಿ ಅಲ್ಲಿ ಮಣ್ಣು ಪರೀಕ್ಷೆಯನ್ನು ಮಾಡಿ ಅದರ ಒಂದು ವರದಿಯನ್ನು ಕೆಲವೊಂದು ದಾಖಲೆಗಳ ಜೊತೆಗೆ ಕೊಟ್ಟರೆ ಅಲ್ಲಿ ಹೊಸದಾಗಿ ಜಾಗ ಮಾಡಿದವರಿಗೆ ಅಥವಾ ಮೊದಲೇ ಕೃಷಿ ಮಾಡ್ತಾ ಇರುವವರಿಗೂ ಕೂಡ ಪೈಪ್ ಲೈನ್ ಏನಾದರೂ ಮಾಡಬೇಕು ಅಂತ ಹೇಳಿದರೆ

0: ಈ ಬೆಳೆಗಳಿಗೆ ರಾಸಾಯನಿಕಗಳನ್ನು ಸಿಂಪಡಣೆ ಮಾಡ್ತಾರೆ, ಅಥವಾ ಬೇರೆ ಬೇರೆ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳಿಗೆ ಮರಗಳನ್ನು ತೆರವು ಮಾಡುವಂತಹ ಕಾರ್ಯಗಳೆಲ್ಲ ಆಗ್ತದೆ. ಮಣ್ಣಿನ ಒಂದು ಸಂರಕ್ಷಣೆಯನ್ನು ಮಾಡುವಲ್ಲಿ ಜನಸಾಮಾನ್ಯರಾದ ನಮ್ಮ ಒಂದು ಪಾತ್ರ ಕೂಡ ಮಹತ್ವ ಇರ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಮಣ್ಣಿನ ಆರೋಗ್ಯವನ್ನು ಹಾಳಾಗದ ಹಾಗೆ ನಾವು ಹೇಗೆ ಕಾಪಾಡಬೇಕು, ಮತ್ತು ಯಾವ ಯಾವ ವಿಚಾರಗಳಿಗೆ ಈ ಮಣ್ಣು ಹಾಳಾಗುತ್ತೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
1: ಹೌದು ಸರ್, ಈಗ ಅದೇ ಮಣ್ಣು ಹಾಳಾಗೋದಕ್ಕೆ ಮುಖ್ಯ ಒಂದು ಕಾರಣವೇ ಮಣ್ಣಿನ ಸವಕಳಿ. ಅಂದರೆ ನಾವು ತುಂಬ ಜನರು ಮರಗಳನ್ನ ಕಡಿತಾರೆ, ಮತ್ತೆ ಮರ ಬೆಳೆಸೋದ್ರ ಬಗ್ಗೆ ಒಂದು ಆಲೋಚನೆ ಮಾಡೋದಿಲ್ಲ. ಆಗ ಮರದ ಬೇರುಗಳೆಲ್ಲ ಕೂಡ ಕಿತ್ತು ಹೋಗ್ತದೆ, ಆಗ ಏನಾಗ್ತದೆ ಅಂತ ಹೇಳಿದ್ರೆ ಮಣ್ಣಿನ ಸವಕಳಿ ಉಂಟಾಗ್ತದೆ. ಅತಿಯಾದ ಮಳೆ ಬಂದು ಪ್ರವಾಹ ಬರೋದ್ರಿಂದ ಕೂಡ ಒಂದು ಮಣ್ಣಿನ ಸವಕಳಿ ಆಗ್ತದೆ. ಹಾಗೆ ನಾವು ಮಣ್ಣು ಉಳಿಬೇಕಂತ ಹೇಳಿದ್ರೆ ನಾವು ಒಂದೇ ಏಕದಳ ಧಾನ್ಯಗಳ ಒಂದು ಕೃಷಿಯನ್ನ ಮಾಡಿದಾಗ ನಿರಂತರ ಬೆಳೆಯೋದ್ರಿಂದ ಕೂಡ ಮಣ್ಣಿನ ಆರೋಗ್ಯ ಒಂದು ಕಡಿಮೆ ಆಗ್ತದೆ. ನಾವು ಒಂದು ಬಾರಿ ಏಕದಳದ ಒಂದು ಕೃಷಿಯನ್ನ ಮಾಡಿದ್ರೆ ಇನ್ನೊಂದು ಬಾರಿ ದ್ವಿದಳದ ಧಾನ್ಯದ ಒಂದು ಕೃಷಿಯನ್ನ ಮಾಡಿದಾಗ ಅಲ್ಲಿ ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಾಗ್ತದೆ. ಹಾಗೆ ಮತ್ತೆ ಜೈವಿಕ ಗೊಬ್ಬರಗಳನ್ನ ನಾವು ಬಳಸಿದರೆ ಕೂಡ ಅದರಲ್ಲಿ ಮಣ್ಣಿನ ಒಂದು ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು. ನಾವು ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡೋದ್ರಿಂದ, ಹಾಗೆ ಕೀಟನಾಶಕಗಳನ್ನು ಕೂಡ ಬಳಸೋದ್ರಿಂದ ಮಣ್ಣಿನ ಒಂದು ಆರೋಗ್ಯ ಹಾಳಾಗ್ತದೆ. ಮತ್ತೆ ಬೆಳೆಗಳಿಗೆ ಅವಶ್ಯಕತೆಗಿಂತ ಹೆಚ್ಚಿನ ರೀತಿಯಲ್ಲಿ ನೀರನ್ನು ಒದಗಿಸೋದು ಕೂಡ ಒಂದು ಮಣ್ಣಿನ ಆರೋಗ್ಯ ಹಾಳಾಗೋದಕ್ಕೆ ಕಾರಣ ಆಗ್ತದೆ. ನಾವು ಎಷ್ಟು ನೀರಿನ ಅಂಶ ಬೇಕಾಗ್ತದೆ ಆ ಮಣ್ಣಿಗೆ ಅಥವಾ ನಾವು ಬೆಳೆಯುವಂತಹ ಕೃಷಿಗೆ, ಅಷ್ಟು ನೀರನ್ನು ಮಾತ್ರ ನಾವು ಪೂರೈಸಬೇಕು. ಸಾವಯವ ಪದಾರ್ಥಗಳಾಗಿರುವಂತಹ ಒಂದು ಕೃಷಿ ತ್ಯಾಜ್ಯ ವಸ್ತುಗಳಿಂದ ಹಾಗೂ ಪ್ರಾಣಿಜನ್ಯ ವಸ್ತುಗಳಿಂದ ದೊರಕುವಂತಹ ತಿಪ್ಪೆ ಗೊಬ್ಬರ ಇರಬಹುದು, ಎರೆಹುಳ ಗೊಬ್ಬರ, ಕುರಿ ಗೊಬ್ಬರ, ಹೀಗೆ ಮುಂತಾದ ಸಾವಯವ ವಸ್ತುಗಳ ನಿರ್ಲಕ್ಷ್ಯತೆಯಿಂದ ಮಣ್ಣಿನ ಆರೋಗ್ಯದ ಗುಣಮಟ್ಟ ಕಡಿಮೆ ಆಗೋದಕ್ಕೆ ಬೆಳೆಗಳ ಇಳುವರಿಯಲ್ಲಿ ಕೂಡ ಕುಂಠಿತವಾಗ್ತಾ ಇದೆ. ಹಾಗೆ ನಾವು ಎಷ್ಟು ಆಗ್ತದೆ ಅಷ್ಟು ಜೈವಿಕ ಒಂದು ಗೊಬ್ಬರವನ್ನು ನಾವು ಬಳಸುವಂತಹದ್ದು ಒಳ್ಳೆಯದು.
0: ಈಗ ಈ ಕಾರ್ಯಕ್ರಮವನ್ನು ಕೇಳಿ ಅಥವಾ ಈ ಮಾಹಿತಿಯನ್ನು ಕೇಳಿ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಬಂದು ಮಣ್ಣಿನ ಮಾದರಿಗಳನ್ನು ಪರೀಕ್ಷೆ ಮಾಡಬೇಕು ಅಂತ ಅನಿಸಿದವರಿಗೆ ಅಥವಾ ಈ ಮಣ್ಣು ಪರೀಕ್ಷೆ ಮಾಡಬೇಕು ಅಂತ ಒಂದು ಆಸಕ್ತಿ ಇರುವವರಿಗೆ ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡಬೇಕು?
1: ನಮ್ಮನ್ನು ದೂರವಾಣಿ ಮುಖಾಂತರ ಸಂಪರ್ಕ ಮಾಡಬಹುದು ಸರ್. ನನ್ನ ಮೊಬೈಲ್ ನಂಬರ್ ನಾನು ಕೊಡ್ತೇನೆ, 9731940886.
0: ಮತ್ತೆ
1: 9731940886. ಈ ನಂಬರ್ಗೆ ಕರೆ ಮಾಡಿದರೆ ನಾವು ಅವರಿಗೆ ಅದರ ಮಣ್ಣಿನ ಪರೀಕ್ಷೆ ಮಾಡಬೇಕಾದ ಅಂದರೆ ಅದರ ಮಾದರಿ ತೆಗಿಬೇಕಂತ ಹೇಳಿದರೂ ಕೂಡ ಅದಕ್ಕೆ ಮಾಹಿತಿಯನ್ನು ಕೊಡ್ತೇವೆ. ಒಂದು ವೇಳೆ ಕರೆ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಬಂದು ಕೇಳ್ತೇವೆ, ನೋಡ್ತೇವೆ ಲ್ಯಾಬೊರೇಟರಿಯನ್ನು ಅಂತ ಹೇಳಿದರೆ ಅವರಿಗೆ ಬಂದು ಕೂಡ ಮಾತಾಡಬಹುದು, ಮಾಹಿತಿಯನ್ನು ಪಡ್ಕೋಬಹುದು. ನಮ್ಮ ಮಣ್ಣು ಪರೀಕ್ಷಾ ಕೇಂದ್ರ ಎಲ್ಲಿದೆ ಅಂತ ಹೇಳಿದರೆ ಉಜ್ಜರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಒಳಗಡೆ ಕ್ಯಾಂಪಸ್ ಒಳಗಡೆ ಒಂದು ಪೋಸ್ಟ್ ಆಫೀಸ್ ಇದೆ, ಸಣ್ಣ ಪೋಸ್ಟ್ ಆಫೀಸ್, ಅದರ ಪಕ್ಕದಲ್ಲೇ ಇರುವಂತಹದ್ದು ಮಣ್ಣು ಪರೀಕ್ಷಾ ಕೇಂದ್ರ.
0: ಅತ್ಯುತ್ತಮವಾದಂತಹ ಮಾಹಿತಿಗಳನ್ನು ನೀಡಿದಿರಿ. ಮಣ್ಣಿನ ಪರೀಕ್ಷೆಯನ್ನು ಯಾಕೆ ಮಾಡಬೇಕು, ಇದರಿಂದ ಯಾವ ರೀತಿಯಾದಂತಹ ಒಂದು ಪ್ರಯೋಜನಗಳಿದೆ, ಮತ್ತೆ ಮಣ್ಣಿನ ಮಾದರಿಯನ್ನು ಸಂಗ್ರಹ ಮಾಡೋದು ಹೇಗೆ, ಹೀಗೆ ಅನೇಕ ಉಪಯುಕ್ತ ಮಾಹಿತಿಗಳನ್ನು ನಮ್ಮ ಕೆಲವರಿಗೆ ನೀಡಿದಿರಿ. ನಮ್ಮ ರೇಡಿಯೋ ನಿನಾದ ಬಳಗದಿಂದ ನಿಮಗೆ ಧನ್ಯವಾದಗಳು ಸರ್.
1: ಧನ್ಯವಾದಗಳು ಸರ್.

0: ಇದು ರೇಡಿಯೋ ನಿನಾದ 90.4 FM. ಈಗ ಸಂಹಿತ ಎಸ್ ಮೈಸೂರೆ ಇವರು ಹಾಡಿರುವ ಸುಗಮ ಸಂಗೀತ ಗೀತೆಗಳನ್ನ ಕೇಳೋಣ.
1: ರಚನೆ ಲಕ್ಷ್ಮೀನಾರಾಯಣ ಭಟ್ ಎನ್ ಎಸ್, ಸಂಗೀತ ರಾಜು ಅನಂತ ಸ್ವಾಮಿ, ರಾಗ ಚಾರುಕೇಶಿ.

ಸದಾಗಲು ಕಲಿಸು, ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು, ಧರೆಯ ದುಷ್ಟರ ನಡುವೆ ಜಾಣನಾಗಲು ಕಲಿಸು ಕಲಿಸು.

ಶತ್ರುಗಳಿಗೂ ಸನ್ಮಿತ್ರನಾಗಿರಲು ಕಲಿಸು, ಹಸಿರು ಮಲೆ ಹೂವಲಿನ ಧ್ಯಾನಿಸುವುದ ಕಲಿಸು, ಜಾಣನಾಗಲು ಕಲಿಸು ಕಲಿಸು.

ಕಲು ಕಲಿಸು ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು ಧರೆಯ ದುಷ್ಟರ ನಡುವೆ ಜಾಣನಾಗಲು ಕಲಿಸು ಕಲಿಸು

0: ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

0: ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
1: ಇದು ರೇಡಿಯೋ ನಿನಾದ 90.4 FM. ಈಗ ನಿತ್ಯ ಜೀವನದಲ್ಲಿ ಫಿಟ್ನೆಸ್, ಈ ವಿಚಾರದ ಬಗ್ಗೆ ಮಾತುಕತೆ. ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಳ್ಳಲಿದ್ದಾರೆ ಫಿಟ್ನೆಸ್ ಕ್ಷೇತ್ರದಲ್ಲಿ ಸಾಧನೆಗೈದ ಮಹೇಶ್ ಕುಮಾರ್ ಲೋಂಡೆ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಶರಶ್ಚಂದ್ರ ಮತ್ತು ಸಚಿನ್ ಹೆಬ್ಬಾರ್.
2: ಪ್ರಿಯ ಕೇಳುಗರೆ, ನಮಸ್ಕಾರ. ನಾನು ನಿಮ್ಮ ಶರಶ್ಚಂದ್ರ. ಆರೋಗ್ಯವೇ ಸಂಪತ್ತು ಅನ್ನುವಂಥದ್ದು ಪ್ರಪಂಚದಾದ್ಯಂತ ಇರುವ ಒಂದು ಅತ್ಯುತ್ತಮವಾದ ನುಡಿ. ಇವತ್ತು ನಮ್ಮೊಂದಿಗಿದ್ದಾರೆ ಶ್ರೀಯುತ ಮಹೇಶ್ ಕುಮಾರ್ ಲೋಂಡೆ, ಡೆಪ್ಯೂಟಿ ಮ್ಯಾನೇಜರ್ ಟೊಯೋಟಾ ಕಿರ್ಲೋಸ್ಕರ್ ಬೆಂಗಳೂರು. ಇವರು ಫಿಟ್ನೆಸ್ ಕ್ಷೇತ್ರದಲ್ಲಿ ಅವರದೇ ಆದಂತಹ ಹಲವಾರು ಅಚೀವ್ಮೆಂಟ್ಸ್ ಗಳನ್ನು ಮಾಡಿದ್ದಾರೆ. ಐರನ್ ಮ್ಯಾನ್ ಸರ್ಟಿಫೈಡ್ ಕೋಚ್ ಬೈ ಐರನ್ ಮ್ಯಾನ್ ಯೂನಿವರ್ಸಿಟಿ USA, ಹಾಗೆ ಟ್ರಯಥ್ಲಾನ್ ಅಂಡ್ ಮ್ಯಾರಥಾನ್ ಕೋಚ್ ಹಾಗೆ ಕೂಡ ಕಾರ್ಯಗಳನ್ನು ನಿರ್ವಹಿಸಿದ್ದಾರೆ. ಹಲವಾರು ಅಚೀವ್ಮೆಂಟ್ಸ್ ಗಳನ್ನ ಫಿಟ್ನೆಸ್ ಕ್ಷೇತ್ರದಲ್ಲಿ ಮಾಡಿರುವ ಇವರು ಇವತ್ತು ನಮ್ಮೊಂದಿಗೆ ಫಿಟ್ನೆಸ್ ಸಂಬಂಧಪಟ್ಟ ಹಲವಾರು ವಿಚಾರಗಳನ್ನ ಚರ್ಚಿಸಲಿದ್ದಾರೆ. ಇವರೊಂದಿಗೆ ಕಾರ್ಯಕ್ರಮವನ್ನು ನಿರ್ವಹಿಸಲು ನಮ್ಮ ಆತ್ಮೀಯರಾದಂತಹ ಶ್ರೀಯುತ ಸಚಿನ್ ಹೆಬ್ಬಾರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ನಾವು ಈ ದಿನ ಫಿಟ್ನೆಸ್ ಅನ್ನು ಕಾಯ್ದುಕೊಳ್ಳುವಂಥದ್ದು ಎಷ್ಟು ಇಂಪಾರ್ಟೆಂಟ್, ಕೆಲಸದ ಒತ್ತಡದಲ್ಲಿಯೂ ಫಿಟ್ನೆಸ್ ಅನ್ನು ಕಾಪಾಡಿಕೊಳ್ಳುವುದು ಹೇಗೆ, ಈ ವಿಚಾರದ ಬಗ್ಗೆ ಚರ್ಚಿಸಲಿದ್ದೇವೆ. ಶ್ರೀಯುತರನ್ನ ನಮ್ಮ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುತ್ತಿದ್ದೇವೆ. ವೆಲ್ಕಮ್ ಯು ಸರ್. ಈಗಿನ ಜೀವನ ಶೈಲಿಯಲ್ಲಿ ಫಿಟ್ನೆಸ್ ಕಾಪಾಡಿಕೊಳ್ಳುವುದು ಎಷ್ಟು ಮುಖ್ಯ, ಅಂಡ್ ಯಾವುದೆಲ್ಲ ಅಂಶಗಳನ್ನು ಅಳವಡಿಸಿಕೊಳ್ಳಬೇಕು?
3: ಟೂ ಕ್ಯಾಟಗರೀಸ್ ಇರುತ್ತೆ, ಒಂದು ಪ್ರೊಫೆಷನಲ್ ಲೈಫ್, ಇನ್ನೊಂದು ಸ್ಟೂಡೆಂಟ್ ಲೈಫ್ ಅಂತ. ಈಗ ಒಂದು ಸ್ಟೂಡೆಂಟ್ ಲೈಫ್ ಮತ್ತೆ ಒಂದು ಪ್ರೊಫೆಷನಲ್ ಲೈಫ್ಗೆ ಡಿಫ್ರೆನ್ಸ್ ಇರುತ್ತೆ. ಸ್ಟೂಡೆಂಟ್ ಲೈಫಲ್ಲಿ ನಿಮಗೆ ಟೈಮ್ ಫಾರ್ ಎಕ್ಸ್ಟ್ರಾ ಕ್ಯಾಲಿಕ್ಯುಲರ್ ಆ್ಯಕ್ಟಿವಿಟೀಸ್ ಆರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್, ಇದಕ್ಕೆ ಟೈಮ್ ಇರುತ್ತೆ. ಸೊ ಆ ಟೈಮ್ನ ನೀವು ಸಂಜೆ ಇರ್ಬೋದು, ಬೆಳಿಗ್ಗೆ ಮಾಡ್ಕೋತೀರ. ಬಟ್ ವೆನ್ ಯು ಪ್ರೊಫೆಷ್ನಲ್ ಲೈಫ್ಗೆ ಬಂದಾಗ, ನೀವು ಕೆಲಸ ಮಾಡ್ತಾ ಇರಬೇಕಾದ್ರೆ ಏನು ಚೇಂಜಸ್ ಆಗುತ್ತೆ ಅಂದರೆ ಟೈಮ್ ಸಿಗೋದಿಲ್ಲ, ಬ್ಯುಸಿ ಬ್ಯುಸಿ ಆಗಿಬಿಡ್ತೀರ. ಸೊ ಇದನ್ನು ಹೇಗೆ ಅಳವಡಿಸ್ಕೊಳ್ಬೋದು ಅಂದರೆ ಅದು ನಿಮ್ಮ ಒಂದು ದೈನಂದಿನದ ಒಂದು ನಾರ್ಮಲ್ ಕಾರ್ಯಕ್ರಮ ಥರ ಆಗಬೇಕು. ಫಾರ್ ಎಕ್ಸಾಂಪಲ್, ಬೆಳಿಗ್ಗೆ ಎದ್ದು ಬ್ರಷ್ ಮಾಡಿ ನಾವು ನಮ್ಮ ದೈನಂದಿನ ಏನು ಸ್ವಚ್ಛತೆಯಾಗಿ ಮತ್ತು ಊಟಕ್ಕೆ ಹೋಗಿ ಮತ್ತು ನಾವು ಹೊರಟು ಆಫೀಸಿಗೆ ಹೋಗ್ತೇವೆ. ಅದೇ ಥರ ನಮ್ಮ ಈ ಫಿಟ್ನೆಸ್ ಅಂತ ಹೇಳುವಂಥದ್ದು ಏನಿದೆ ಇಲ್ಲ, ಹಾಗೂ ಆರೋಗ್ಯ ಕಾಪಾಡಿಕೊಳ್ಳಿಕ್ಕೆ ನಾವು ಏನು ಮಾಡಬೇಕು ಅದನ್ನು ಕೂಡ ಆ ಟೈಮ್ ಟೇಬಲ್ನಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು. ಸೊ ಆವಾಗ ಏನಾಗುತ್ತೆ ಅಂದರೆ ಇಟ್ ಬಿಕಮ್ಸ್ ಪಾರ್ಟ್ ಆಫ್ ಅವರ್ ಲೈಫ್, ನಮ್ಮ ಲೈಫಿನ ಒಂದು ನಾರ್ಮಲ್ ಸೈಕಲ್ನ ಒನ್ ಆಫ್ ದ ಆಕ್ಟಿವಿಟಿ ಆಫ್ ದ ಟೈಮ್ ಟೇಬಲ್ ಆಗುತ್ತೆ.
2: ಈ ಫಿಟ್ನೆಸ್ ಅನ್ನುವಂಥ ವಿಚಾರಕ್ಕೆ ಬಂದರೆ ಈಗ ತುಂಬ ಜನ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ಯಾರಿಗೇ ಆಗಿರ್ಬೋದು, ಬೆಳಿಗ್ಗೆ ಮುಂಚೆ ಬೇಗ ಏಳೋದು ಅಂತ ಹೇಳಿದರೆ ಅದು ಆಗದೇ ಇರುವಂಥ ವಿಚಾರ. ಆದರೆ ಒಂದು ವಿಚಾರವನ್ನು ಸತತವಾಗಿ ಪ್ರಾಕ್ಟೀಸ್ ಮಾಡಿದರೆ ಅದು ನಮ್ಮ ಜೀವನದಲ್ಲಿ ಒಂದು ಅಂಶವಾಗಿ ಇರುತ್ತದೆ ಅನ್ನೋದನ್ನು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹಾಗೆಯೇ ಫಿಟ್ನೆಸ್ ನಮ್ಮ ಜೀವನದಲ್ಲಿ ಒಂದು ಅಂಶವಾಗಿ ನಮ್ಮ ಹತ್ರ ಪರ್ಮನೆಂಟಾಗಿ ನಿಲ್ಲಬೇಕು ಅಂತ ಹೇಳಿದರೆ ನಾವು ಏನು ಮಾಡಬೇಕು ಅದಕ್ಕೆ?
3: ನಾನು ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ. ಈಗ ಜಪಾನ್ ದೇಶ, ಅವರು ಹೇಗೆ ಇರ್ತಾರೆ ಅಂತ ನಿಮಗೆ ಹೇಗೆ ಅಳವಡಿಸ್ಕೊಡ್ತಾರೆ, ಈವನ್ ಸ್ಟೂಡೆಂಟ್ಸ್ ಆಗಿರ್ಬೋದು ಅವರಲ್ಲಿ ದೊಡ್ಡವರಾಗಿರ್ಬೋದು, ಅವರು ಯಾವುದೇ ಒಂದು ದಿನದಲ್ಲಿ ಒಮ್ಮೆ ಒಂದು ಟೈಮ್ ಟೇಬಲ್ ಅಂತ ಮಾಡಿಕೊಂಡ್ರೆ, ಫಾರ್ ಎಕ್ಸಾಂಪಲ್ ಫಿಟ್ನೆಸ್, ನಾನು ಅವ್ರ ಜೊತೆ ಕೆಲಸ ಮಾಡ್ತೀನಿ ಅದೇ ಕಂಪನಿಯಲ್ಲಿ, ಬೆಳಿಗ್ಗೆ ಯಾವುದೇ ಒಂದು ಬಿಸ್ನೆಸ್ ಟ್ರಿಪ್ ಎಲ್ಲಿಗೂ ಟ್ರಾವೆಲ್ ಮಾಡೋದಿದ್ರು ಅವ್ರದ್ದೊಂದು ಬೆಳಿಗ್ಗೆ ಕಾರ್ಯಕ್ರಮ ಇದೆ. ಈಗ ನೀವು ಕೇಳಿದ್ರಿ ನನ್ನ ಹತ್ರ ಬೆಳಿಗ್ಗೆ ಹೇಳೋದಾಗಲಿ ಇಲ್ಲಾದರೆ ಕಷ್ಟ ಆಗಿರ್ಬೋದು ಸಂಜೆ ಮಾಡ್ಬೋದು ಅಂತ. ಆ್ಯಕ್ಚುಲಿ ಕೇಳಿದರೆ ಬೆಳಿಗ್ಗೆ ಎದ್ದ ಕೂಡಲೇ ನಮ್ಮ ಎಕ್ಸ್ಟ್ರಾ ಕ್ಯೂರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೆ ಟೈಮ್ನ ತೆಗೆದಿಡೋದು ಒಳ್ಳೆಯದು. ಯಾಕಂದರೆ ಸಂಜೆಯ ಸಮಯ ನಮ್ಮದು ಪ್ಲ್ಯಾನ್ಡ್ ಆಗಿರೋದಿಲ್ಲ. ಯಾಕಂದರೆ ನಿಮಗೆ ಒಂದು ಕಾಲೇಜಿಗೆ ಹೋದಾಗ ಏನೋ ಒಂದು ಆ್ಯಕ್ಟಿವಿಟಿ ಬರ್ಬೋದು, ಇಲ್ಲ ಕ್ಲಾಸಸ್ ಎಕ್ಸ್ಟೆಂಡ್ ಆಗ್ಬೋದು. ಅದೇ ನೀವು ಕೆಲಸಕ್ಕೆ ಹೋದರೆ ಕೆಲಸದಿಂದ ನೀವು ಈ ಪರ್ಟಿಕ್ಯುಲರ್ ಟೈಮಿಂದ ಹಿಂದೆ ಬರ್ತೀರಿ ಅಂತ ಗ್ಯಾರಂಟಿ ಇಲ್ಲ. ಟೈಮ್ ಸಿಕ್ಕಿದ್ರೆ ಮಾಡ್ಬೋದು. ಸೊ ಯಾವಾಗಲೂ ನನ್ನ ಸಜೆಷನ್ ಇಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಏನು ಅಂದರೆ, ಬೆಳಿಗ್ಗಿನ ಸಮಯದಲ್ಲಿ ಒಂದು ಅರ್ಧ ಗಂಟೆನೋ ಇಲ್ಲ ಒಂದು ಗಂಟೆನೋ ಅದಕ್ಕೋಸ್ಕರ ಅಳವಡಿಸೋದು ಒಳ್ಳೆಯದು. ನಾನು ಯಾಕೆ ಜಪಾನ್ದು ಎಕ್ಸಾಂಪಲ್ ಕೊಟ್ಟರೆ ಅಂದರೆ, ಎಂಥದೇ ಸ್ಕೆಡ್ಯೂಲ್ ಇರಲಿ, ಎಷ್ಟೇ ಕೆಲಸ ಇರಲಿ, ಇಲ್ಲ ನಾವು ಟ್ರಾವೆಲ್ ಮಾಡೋದೇ ಆಗಿರಲಿ, ಅವರ ಒಂದು ದಿನದಲ್ಲಿ 30 ನಿಮಿಷ ನಾನು ನನ್ನ ಫಿಟ್ನೆಸ್ಸಿಗೆ ಇಡ್ತೇನೆ ಅಂತ ಹೇಳಿದರೆ, ಬೆಳಿಗ್ಗೆ ವಿಮಾನ 5 ಗಂಟೆಗೆ ಇದ್ರೆ ಅವರಿಗೆ ಇಲ್ಲ 7 ಗಂಟೆಗೆ ಇದ್ರೆ, ಅವರು 4 ಗಂಟೆಗೆ ಎದ್ದು ಆ 30 ನಿಮಿಷವನ್ನು ಫಿನಿಶ್ ಮಾಡ್ತಾರೆ. ನಾನು ಅವ್ರ ಹತ್ರ ಕೇಳಿದೆ ಯಾಕೆ ಇದನ್ನು ಮಾಡಬೇಕು, ಇವತ್ತು ಮೀಟಿಂಗ್ ಇದೆ ಸಂಜೆ, ಅವ್ರು ಹೇಳಿದ್ರು ಇದು ಈಗ ಬೆಳಿಗ್ಗೆ ಮಿಸ್ ಆಗಿಬಿಟ್ರೆ ಸಂಜೆ ಮಾಡ್ತೀನಿ ಅಂತ ಹೇಳೋ ಗ್ಯಾರಂಟಿ ಇಲ್ಲ, ನಾನು ನಾಳೆ ತನಕ ಕಾಯಬೇಕು. ಸೊ ಇದೊಂದು ಗುಡ್ ಎಕ್ಸಾಂಪಲ್ ಅವರಿಂದ ನಾನು ಕಲ್ತಿರೋದು. ಸೊ ನಾನು ಏನು ಹೇಳೋದು ಅಂದರೆ, ಫಿಟ್ನೆಸ್ಗೆ ನೀವು ಒಂದು ಟೈಮ್ ಅಂತ ಇಟ್ಕೊಂಡ್ರೆ, ಅದರಲ್ಲೂ ಬೆಳಿಗ್ಗೆ ಅಂತ ಇಟ್ಕೊಂಡ್ರೆ, ಅದನ್ನು ಪೂರ್ತಿ ಮಾಡಲಿಕ್ಕೆ ಇಲ್ಲ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಈಸಿ ಆಗುತ್ತೆ.
2: ಫಿಟ್ನೆಸ್ ರಿಲೇಟೆಡ್ ಅವೇರ್ನೆಸ್ಗಳು ನಮ್ಮಲ್ಲಿ ಇತ್ತೀಚೆಗೆ ಕಮ್ಮಿ ಆಗ್ತಿದೆಯಾ, ಅಥವಾ ಫಿಟ್ನೆಸ್ ರಿಲೇಟೆಡ್ ಒಂದು ಎಜುಕೇಷನ್ ಅನ್ನುವಂಥದ್ದು ನಾವು ಸಮರ್ಪಕವಾಗಿ ಕೊಡ್ತಾ ಇದ್ದೀವ ಕೊಡ್ತಾ ಇಲ್ಲವಾ ಅಂತೇಳಿ ಒಂದು ಪ್ರಶ್ನೆ ಕ್ರಿಯೇಟ್ ಆಗ್ತದೆ.
3: ಆಕ್ಚುಲಿ ಕಂಪೇರ್ ಟು 5 or 6 years ಬಿಫೋರ್, 5 ವರ್ಷದ ಮುಂಚೆ ಫಿಟ್ನೆಸ್ ಬಗ್ಗೆ ಅಷ್ಟು ಅವೇರ್ನೆಸ್ ಇರಲಿಲ್ಲ ಜನರಿಗೆ, ಎಸ್ಪೆಷಲಿ ಇಂಡಿಯನ್ಸ್ಗೆ. ನಮಗೆ ನಮಗೇನು ಅಂದರೆ 3 ಹೊತ್ತು ತಿನ್ನೋದು, ಕೆಲಸ ಮಾಡೋದು, ಸಂಸಾರವನ್ನು ನೋಡ್ಕೊಳ್ಳೋದು. ಸ್ಟೂಡೆಂಟ್ಸ್ಗೆ ಏನಂದರೆ ಕ್ಲಾಸಿಗೆ ಹೋಗೋದು, ಹೊರಗಡೆ ಚಾಟ್ಸ್ ಗೀಟ್ಸ್ ಅದು ತಿನ್ನೋದು, ನೆಕ್ಸ್ಟ್ ಇಲ್ಲ ಆದರೆ ಬೇಕೆ ಕೆಲವರು ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇದ್ದರೆ ದೇ ಪಾರ್ಟಿಸಿಪೇಟ್. ಈಗ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಫಾರ್ ಎಕ್ಸಾಂಪಲ್ ಮ್ಯಾರಥಾನ್ ರನ್ನಿಂಗ್ಸ್ ಬ್ಯಾಂಗ್ಳೂರಲ್ಲಿ ಇರೋದು ನಾನು ನೋಡ್ತಾ ಇರೋದು, ಈವನ್ ಮ್ಯಾಂಗ್ಳೂರಲ್ಲೂ ಇದೆ. ಅವೇರ್ನೆಸ್ ಖಂಡಿತ ಜಾಸ್ತಿ ಆಗಿದೆ, ಬಟ್ ಈ ಅವೇರ್ನೆಸ್ನ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು, ಇದನ್ನು ಯಾವ ರೀತಿ ಇದನ್ನು ಅಪ್ರೋಚ್ ಮಾಡಬೇಕು, ಇದು ನಮ್ಮ ದೈನಂದಿನದಲ್ಲಿ ಹೇಗೆ ಇದನ್ನು ಸ್ಕೆಡ್ಯೂಲ್ ಮಾಡಬೇಕು, ನಾವು ಫುಡ್ ಬಗ್ಗೆ ಹೇಗೆ ಕಂಟ್ರೋಲ್ ಮಾಡಬೇಕು, ಈ ಅವೇರ್ನೆಸ್ ಸ್ವಲ್ಪ ಕಮ್ಮಿ ಇದೆ. ಬಟ್ ಫಿಟ್ನೆಸ್ ಬಗ್ಗೆ ಡೆಫಿನೆಟ್ಲಿ ಅವೇರ್ನೆಸ್ ಇದೆ, ಇದನ್ನು ಇನ್ನೂ ಜಾಸ್ತಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾಟ್ ಓನ್ಲಿ ರನ್ನಿಂಗ್, ಯೋಗ ಆಗಿರ್ಬೋದು ಬೆಳಿಗ್ಗೆ, ಇಲ್ಲ ನೀವು ಜಿಮ್ಮಿಗೆ ಹೋಗೋದಾಗಿರ್ಬೋದು, ಇಲ್ಲ ರನ್ನಿಂಗ್ ಆಗಿರ್ಬೋದು, ಇಲ್ಲ ಸೈಕ್ಲಿಂಗ್ ಆಗಿರ್ಬೋದು. ಐ ಥಿಂಕ್ ದೇರ್ ಈಸ್ ಅ ಲಿಟ್ಲ್ ಬಿಟ್ ಆಫ್ ಚೇಂಜ್ ಇದೆ, ಇಂಪ್ರೂವ್ಮೆಂಟ್ ಆಗಿದೆ, ಬಹಳ ಆಗಿದೆ, ಆಗೋದು ತುಂಬ ಇದೆ, ತುಂಬ ಇದೆ. ಇದು ನನ್ನ ಒಪಿನಿಯನ್.
2: ಹಲವಾರು ಮಂದಿ ಯಾವುದೋ ಒಂದು ವಿಚಾರವನ್ನು ಶುರು ಮಾಡಿ ಕೇವಲ ಒಂದು ಪಬ್ಲಿಸಿಟಿಗೋಸ್ಕರ ಅಥವಾ ಅವರ ಫೋಟೋಸನ್ನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಕ್ಕೋಸ್ಕರ ಪ್ರೊಜೆಕ್ಟ್ ಮಾಡುವಂಥದ್ದು ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಕನ್ಸಿಸ್ಟೆನ್ಸಿ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಕೆಲವರು ಯಾಕೆ ಫಿಟ್ನೆಸ್ ವಿಚಾರಕ್ಕೆ ಹೋಗೋದಿಲ್ಲ ಅಂತ ಹೇಳಿದರೆ, ನಾನು ಒಂದು ವಾರ ಫಿಟ್ನೆಸ್ ರಿಲೇಟೆಡ್ ಟ್ರೈ ಮಾಡಿ ಅದನ್ನು ಬಿಟ್ಟು ಬಿಟ್ಟರೆ ಮುಂದೆ ನನ್ನ ದೇಹಕ್ಕೆ ಅಡ್ಡ ಪರಿಣಾಮಗಳಾಗ್ಬೋದು ಅಂತ ಒಂದು ಅವರ ನಂಬಿಕೆ. ಇದಕ್ಕೆ ನೀವೇನು ಹೇಳ್ತೀರಾ?
3: ಸೊ ಇದರಲ್ಲಿ 2 ಪ್ರಶ್ನೆಗಳು ನೋಡ್ತೀನಿ ನಾನು. ಒಂದೇನು ಅಂದರೆ, ಕೆಲವರು ಎಂಟರ್ ಆಗ್ತಾರೆ ಸೋಷಿಯಲ್ ಮೀಡಿಯಾಗೋಸ್ಕರ ಅಂತ ನೀವು ಹೇಳ್ತಾ ಇದ್ದೀರಾ. ಸಿ, ಅವರು ಸೋಷಿಯಲ್ ಮೀಡಿಯಾಗೋಸ್ಕರ ಎಂಟರ್ ಆದರೆ ಅವರಿಗೆ ಪಬ್ಲಿಸಿಟಿ ಸಿಗತ್ತೆ ಅಂತ ಹೇಳೋದಕ್ಕೋಸ್ಕರ ಫಿಟ್ನೆಸ್ಸಿಗೆ ಬಂದರೆ ಏನು ತಪ್ಪೇನಿಲ್ಲ, ಅವರನ್ನು ಅದನ್ನು ಕಂಟಿನ್ಯೂ ಮಾಡಬೇಕು. ಅವರ ಹೆಲ್ತಿಗೆ ಹೆಲ್ಪ್ ಆಗಬೇಕು, ನೋಡುವವನಿಗೂ ಹೆಲ್ಪ್ ಆಗಬೇಕು. ಅಂದರೆ ಅವನು ಶುರು ಮಾಡಿದರೆ ಒಳ್ಳೆಯದೇ, ಅದರಲ್ಲೇನು ತೊಂದರೆ ಇಲ್ಲ. ಬಟ್ ಅದನ್ನು ನೆಗೆಟಿವ್ ಆಗಿ ಯೂಸ್ ಮಾಡಿ ಒಂದು 6 ತಿಂಗಳು ಮಾಡೋದು, ಇಲ್ಲ 1 ವರ್ಷ. ನಾನು ಕೆಲವರು ನೋಡಿದ್ದೀನಿ ಸೋಷಿಯಲ್ ಮೀಡಿಯಾ ಎಂಟರ್ ಆಗೋ ಸ್ಕ್ಯಾಮ್ ರನ್ನಿಂಗ್ ಎಲ್ಲ ಬೇರೆ ಬೇರೆ ಅದನ್ನು ಹೈಲೈಟ್ ಮಾಡೋದು, 1 ವರ್ಷ ನಂತರ ಅವ್ರು ಯಾರು ಅಂತ ನಿಮ್ಗೆ ಗೊತ್ತೇ ಇರೋದಿಲ್ಲ. ಸೊ ಅದು ಮಾಡಿದರೆ ಡೇಂಜರ್, ಯಾಕಂದರೆ ನಿಮ್ಮ ಫಾಲೋವರ್ಸ್ಗೆ ತೊಂದರೆ ಆಗುತ್ತೆ, ಅವ್ರನ್ನ ನೀವು ಮಿಸ್ಗೈಡ್ ಮಾಡಿದಾಗತ್ತೆ. ಸೊ ಕಂಟಿನ್ಯೂಟಿ ಇರಬೇಕು. ಫಾರ್ ಎಕ್ಸಾಂಪಲ್ ನಾನೀಗ 2013 ಶುರು ಮಾಡಿದೆ, ಸ್ಟಿಲ್ ಐ ಆಮ್ ಕಂಟಿನ್ಯೂಯಿಂಗ್. ಅಫ್ಕೋರ್ಸ್ ನಂದು ಏಜ್ ಡಿಫ್ರೆಂಟ್, ಐ ಸ್ಟಾರ್ಟೆಡ್ ವಿತ್ 33, ನೌ ಐ ಆಮ್ 42. ಸೊ 10 ವರ್ಷದ ಜರ್ನಿಯಲ್ಲಿ ಚೇಂಜಸ್ ಆಗ್ತಾ ಇರೋ, ಬಟ್ ಕನ್ಸಿಸ್ಟೆನ್ಸಿ ಇರಬೇಕು. ಸೊ ಇದು ಫಸ್ಟ್ ಪ್ರಶ್ನೆಗೆ.
2: ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವಂಥದ್ದು, ಹಾಗೆ ಒಂದು ಏನಾದರೂ ನಾನು ಒಂದು ನನ್ನ ವ್ಯಾಯಾಮ ರಿಲೇಟೆಡ್ ಸ್ಪೋರ್ಟ್ಸನ್ನು ಸ್ಟಾರ್ಟ್ ಮಾಡಿ 1 ವಾರದಲ್ಲಿ ಸ್ಟಾಪ್ ಮಾಡಿದರೆ ನನ್ನ ದೇಹಕ್ಕೆ ಏನಾದರೂ ಅಡ್ಡ ಪರಿಣಾಮಗಳಾಗ್ಬೋದು, ಹಾಗಂತೇಳಿ ಬಹಳ ಜನ ಹೆದರಿಕೆಯಿಂದ ಆ ವಿಚಾರವನ್ನು ಶುರು ಮಾಡುವಂಥ ಒಂದು ಪ್ರಯತ್ನವನ್ನೇ ಮಾಡೋದಿಲ್ಲ. ಶುರು ಮಾಡುವ ಮೊದಲೇ ಒಂದು ಸೋಲನ್ನು ಒಪ್ಕೊಂಡಿದ್ದೇನೆ ಅಂತ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ಇದು ಜನಗಳಲ್ಲಿ ಓಡ್ತಾ ಇರುವಂತ ಒಂದು ಪ್ರಶ್ನೆ.
3: ಖಂಡಿತ ಈ ತರ ಬಹಳ ಜನ ನನ್ನ ಹತ್ರನೂ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಕೆಲವರು ಓಡಿದಾಗ ನಿಮಗೆ ಇದನ್ನು ಕಂಟಿನ್ಯೂ ಮಾಡಿದರೆ ಮೊಣಕಾಲು ನೋವು ಬರುತ್ತಾ, ಇಲ್ಲ ನಾನು ಇದನ್ನು ನಿಲ್ಲಿಸ್ಬಿಟ್ರೆ ನಾನು ದಪ್ಪ ಆಗ್ತೀನ. ಸೊ ಎರಡನೇ ಆನ್ಸರ್ ನಾನು ಏನು, ಯಾರು ಯಾವುದೇ ಕೆಲಸವನ್ನು ನಿಲ್ಲಿಸ್ಬಿಟ್ರೆ ಮಧ್ಯದಲ್ಲಿ ನೀವು ದಪ್ಪ ಆಗೋದು ಸಹಜ. ಅದು ಎಕ್ಸಸೈಸಿಂದ ಅಂತಲ್ಲ, ಫಾರ್ ಎಕ್ಸಾಂಪಲ್ ನಮ್ಮ ಮನೆಗೆ ಬರೋ ಕೆಲಸದವರು, ಇಲ್ಲ ನಾವು ಎಲ್ಲಿಯಾದರೂ ಕೆಲಸಕ್ಕೆ ಹೋದರೆ 1 ವರ್ಷ ನಂತರ ನಾನು ಆ ಕೆಲಸವನ್ನು ಬಿಟ್ಟು ಮನೆಯಲ್ಲಿ ಕೂತ್ರೆ ಏನಾಗ್ತದೆ, ಆಟೋಮ್ಯಾಟಿಕಲಿ ಐ ವಿಲ್ ಗ್ರೋ ಫ್ಯಾಟ್, ನಾನು ದಪ್ಪ ಆಗಿಬಿಡ್ತೇನೆ. ಸ್ಪೋರ್ಟ್ಸ್ ಕೂಡ ಅಂಥದ್ದು. ಈಗ ನೀವು ಕ್ರಿಕೆಟರ್ಗಳು ನೋಡಿರ್ಬೋದು, 10-15 ವರ್ಷ ಆಟಾಡ್ತಾರೆ, ಆಟಾಡ್ತಾ ಇರೋ ಫಿಗರ್ಗೂ ಇವತ್ತು ನೀವು ಅನಿಲ್ ಕುಂಬ್ಳೆ ದ್ರಾವಿಡ್ ಅವ್ರನ್ನ ನೋಡಿದರೆ ನಿಂತ ಕೂಡಲೇ ಅದು ಕೆಲವರು ಕಂಟಿನ್ಯೂ ಮಾಡ್ತಾರೆ. ಫಿಟ್ನೆಸ್ ಫಾರಿನಲ್ಲೆಲ್ಲ ಯಾವ ಥರ ಇದೆ ಅಂದರೆ, ಅವರು ಅದನ್ನು ಅವರ ಜೀವನ ಶೈಲಿ, ಏನು ಸ್ಪೋರ್ಟ್ಸ್ ಅಂತ ಹೇಳಿದೆ ಅದು ಅವರ ಜೀವನ ಶೈಲಿ. ನಮಗೆ ಅದು ಜೀವನ ಶೈಲಿ ಅಲ್ಲ, ಇನ್ನೂ ನಾವು ಅಷ್ಟು ಮುಂದೆ ಹೋಗಿಲ್ಲ. ಇನ್ನು ಮುಂದೆ ಏನಾಗುತ್ತೆ ಅಂದರೆ ಜನರು ಚೇಂಜ್ ಆಗ್ತಾರೆ. ಬಟ್ ಯಾರಾದರೂ ಎನಿಸ್ಕೊಂಡ್ರೆ ನಾನು 6 ತಿಂಗಳಲ್ಲಿ ನಾನು ವರ್ಕೌಟ್ ಮಾಡಿ ನಿಲ್ಲಿಸೋದ್ರಿಂದ ದಪ್ಪ ಆಗ್ತಾನೆ ಅಂದರೆ ಅವನ ಇಂಟೆನ್ಷನ್ ಏನು ಅಂತ ನನಗೆ ಡೌಟ್ ಇದೆ. ಸೊ ದಪ್ಪ ಆಗುವಂಥದ್ರ ಬಗ್ಗೆ ತಲೆ ಕೆಡಿಸ್ಕೋಬೋದು. ಮತ್ತು 6 ತಿಂಗಳು ಯಾರಾದರೂ ಮಾಡಿದರೆ ಡೆಫಿನೆಟ್ಲಿ ದೇರ್ ಇಸ್ ಎ ರಿಸಲ್ಟ್, ಒಂದು ಸ್ವಲ್ಪ ಆದರೂ ರಿಸಲ್ಟ್ ಸಿಗುತ್ತೆ. ಸೊ ಅದಕ್ಕೆ ದಟ್ ಕ್ಯಾನ್ ಬಿ ಅ ಮೋಟಿವೇಶನ್, ಅದನ್ನು ಪಾಸಿಟಿವ್ ಆಗಿ ತಗೊಂಡು ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಐ ಥಿಂಕ್ ಪೀಪಲ್ ಶುಡ್ ಥಿಂಕ್.
2: ಈಗ ಮೋಟಿವೇಶನ್ ಅಂತ ವಿಚಾರಕ್ಕೆ ಬಂದರೆ, ಸಿನಿಮಾಗಳನ್ನು ನೋಡಿ ಹಲವಾರು ಯಂಗ್ಸ್ಟರ್ಸ್, ನಾವು ಹಲವಾರು ಸೆಲೆಬ್ರಿಟಿಗಳ ಹೆಸರನ್ನು ತಗೊಳ್ತಾರೆ. ಈ ಸೆಲೆಬ್ರಿಟೀಸ್ ಅನ್ನುವಂಥವ್ರು ಅವರದೇ ಫಿಟ್ನೆಸ್ಸಿಗೆ ಮತ್ತು ಅದಕ್ಕೆ ಬೇರೆ ಬೇರೆ ವಿಚಾರಗಳನ್ನು ಕೂಡ ಅವರು ಅಳವಡಿಸ್ಕೊಳ್ತಾರೆ, ಹೆಸರಿಸುವಂಥದ್ದು ಹೆಸರಿಸಲಾಗದಂಥದ್ದು ಕೂಡ ಅಂತ.
3: ಸ್ಟಾರ್ಗಳು ಅಂತ ಒಂದು ಎಕ್ಸಾಂಪಲ್ ಕೊಟ್ರಿ, ಇಲ್ಲ ಫಿಟ್ನೆಸ್ ಇರೋರು ಅಂತ, ಅವರೆಲ್ಲ ಅಲ್ಲಿಗೆ ರೀಚ್ ಆಗಬೇಕಾದ್ರೆ ಅದಕ್ಕೆ ತುಂಬ ಹಾರ್ಡ್ ವರ್ಕ್ ಮಾಡಿರ್ತಾರೆ. ನಾವು ಹೃತಿಕ್ ರೋಷನ್ನು ಇಲ್ಲ ಟೈಗರ್ ಶರಾಫ್ನ ವಿಡಿಯೋದಲ್ಲಿ ನೋಡಿದ ಕೂಡಲೇ 6 ತಿಂಗಳಲ್ಲಿ ನಾನು ಇದನ್ನು ಬಿಲ್ಡ್ ಮಾಡ್ತೀನಿ, ಜಿಮ್ಮಲ್ಲಿ ಬಂದು ಕೇಳ್ತಾರೆ ಸರ್ ಇದು ಮಸಲ್ಸ್ ಬೈಸಿಪ್ಸ್ ಮತ್ತು ಆ್ಯಬ್ಸ್ 6 ತಿಂಗಳಲ್ಲಿ ಮಾಡ್ಬೋದಾ ಅಂತ. ಇಂಟೆನ್ಷನ್ ಏನು? ಫಿಟ್ನೆಸ್ನ ಕಂಟಿನ್ಯೂ ಮಾಡೋದಕ್ಕ ಅಲ್ಲ ಪೋಸ್ಟರ್ಗೋಸ್ಕರ ಮಾಡ್ತಾ ಇದ್ದೀರಾ? ಅದು ಆ ಪೋಸ್ಟರ್ಗೋಸ್ಕರ ಮಾಡಿ ಇದನ್ನೇ ಮೈಂಟೈನ್ ಮಾಡೋಣ ಅಂತ ಅವ್ರಿಗೆ ಅನಿಸಿದ್ರೆ ಇಟ್ ಈಸ್ ಗುಡ್ ಫಾರ್ ಅ ಲಾಂಗ್ ಟರ್ಮ್ ಬೆನಿಫಿಟ್ ಪಾಯಿಂಟ್ ಆಫ್ ವ್ಯೂ. ಶಾರ್ಟ್ ಟರ್ಮ್ ಗೋಲ್ ಇಟ್ಕೊಂಡು ಅದನ್ನು ಮಾಡೋದ್ರಿಂದ ಅರ್ಥ ಇಲ್ಲ. ಮತ್ತೆ ಯಾರಾದರೂ ಎನಿಸಿದ್ರೆ ಬಾಡಿಯನ್ನು ಸಿ, ಇಂಟೆಲಿಜೆನ್ಸ್ ಕ್ಯಾನ್ ಬಿ ಯೂಸ್ಡ್ ಬೈ ಯುವರ್ ಐ ಕ್ಯೂ, ಬಟ್ ಫಿಸಿಕಲ್ ಇದೆಯಲ್ಲ ಅದರಲ್ಲಿ ನೀವು ಶಾರ್ಟ್ ಕಟ್ ನೋಡ್ಲಿಕ್ಕೆ ಆಗಲ್ಲ, ಖಂಡಿತವಾಗಿಯೂ ಆಗಲ್ಲ. ನಾನು ಎಸ್ ಡಿ ಎಂ ಗ್ರೌಂಡಲ್ಲೇ ನೋಡಿದ್ದೀನಿ, ಸ್ಟೂಡೆಂಟ್ಸ್ ಒಳ್ಳೆ ಸ್ಪೋರ್ಟ್ಸಲ್ಲಿ ರಿಸಲ್ಟ್ ತರಬೇಕು ಅಂದರೆ ಬೆಳಿಗ್ಗೆ ಸಂಜೆ ಅವರು ಬೆವರು ಇಳಿಸಬೇಕು, ಇಲ್ಲ ಅಂದರೆ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಹೋದಾಗ ವಿನ್ನರ್. ಬಟ್ ಜನ ಏನು ನೋಡ್ತಾರೆ ಅಂದರೆ ಅವನ ನ್ಯಾಷನಲ್ ಲೆವೆಲ್ ಮತ್ತು ಸ್ಟೇಟ್ ಲೆವೆಲ್ನ ಮೆಡಲ್ಗಳನ್ನು ಮಾತ್ರ ನೋಡ್ತಾರೆ, ರಿತಿಕ್ ರೋಷನ್ ಪೋಸ್ಟರಲ್ಲಿ ಮಾತ್ರ ನೋಡ್ತಾರೆ, ಇಲ್ಲ ಅಂದರೆ ಯಾರೋ ಒಬ್ಬ ಹಾಕಿ ಪ್ಲೇಯರ್ ಇಲ್ಲ ಕ್ರಿಕೆಟ್ ಪ್ಲೇಯರ್ ಅವನ ಫೈನಲ್ ರಿಸಲ್ಟ್ನ ಮಾಡ್ತಾ ನೋಡ್ತಾರೆ. ಅವನ ಹಾರ್ಡ್ ವರ್ಕ್ ಏನಿದೆ, ಅವನು ಎಷ್ಟು ಡೆಡಿಕೇಶನ್ ಆಗಿದ್ದ, ಅವನು ಅದಕ್ಕೆ ಎಷ್ಟು ಟೈಮ್ನ ಸ್ಪೆಂಡ್ ಮಾಡಿದ್ದಾನೆ, ಅದನ್ನು ತಿಳ್ಕೊಳ್ಬೇಕೇ ವಿನಃ ಫೈನಲ್ ರಿಸಲ್ಟ್ ನೋಡುವಂಥದ್ದು ಬರೀ ಮಜಾಕ್ಕೋಸ್ಕರ. ಬಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ ಹಾರ್ಡ್ ವರ್ಕ್ ಬಿಹೈಂಡ್ ದಟ್, ಆವಾಗ ಅದನ್ನು ಹೆಚ್ಚು ಮಾಡಬಹುದು.
2: ಇತ್ತೀಚಿನ ಹಲವಾರು ಬೆಳವಣಿಗೆಗಳು ಎಲ್ಲರಿಗೂ ಗೊತ್ತೇ ಇದೆ. ಒಂದು ಮೈಂಡಿಗೆ ಒಂದು ಪರ್ಸೆಪ್ಷನ್ ಏನಿದೆ ಅಂತ ಹೇಳಿದರೆ, ನಾನು ಅತಿಯಾದ ಜಿಮ್ ಮಾಡೋದ್ರಿಂದ ಅಥವಾ ನಾನು ಜಿಮ್ಮಿಗೆ ಸೇರಿರೋದ್ರಿಂದ ನನಗೆ ಏನಾದರೂ ಹೆಚ್ಚು ಕಮ್ಮಿಗಳಾಗ್ಬೋದು. ಇತ್ತೀಚಿನ ಹಲವಾರು ಸೆಲೆಬ್ರಿಟೀಸ್ಗಳಿಗೆ ಆದಂಥ ಒಂದು ವಿಚಾರವನ್ನು ಕೂಡ ನೋಡಿದರೆ, ಯಂಗ್ಸ್ಟರ್ಸ್ ಜಿಮ್ಮಿಗೆ ಹೋಗಲಿಕ್ಕೆ ಹೆದರ್ತಾ ಇದ್ದಾರೆ, ಅಥವಾ ಒಂದು ಪರ್ಟಿಕ್ಯುಲರ್ ಆಕ್ಟಿವಿಟೀಸಲ್ಲಿ ನಮ್ಮ ದೇಹಕ್ಕೆ ಬೇಕಾದಂಥ ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಲಿಕ್ಕೆ ಹೆದರ್ತಾ ಇದ್ದಾರೆ.
3: ಇದರ ಬಗ್ಗೆ ಖಂಡಿತವಾಗಿಯೂ ತುಂಬ ಒಂದು ಕುತೂಹಲ ಮತ್ತು ಭಯನೂ ಇದೆ, ಮತ್ತು ಕೆಲವುಗಳಿಗೆ ಪ್ರಶ್ನೆಗಳು ಇದೆ. ನಾನು ಇದರ ಬಗ್ಗೆ ತುಂಬ ಸ್ಟಡಿ ಮಾಡಿದ್ದೀನಿ, ಯಾಕಂದರೆ ನಾನು ನನ್ನ ಏಜ್ ನಾನು ಲೇಟ್ ಆಗಿಷ್ಟು ಶುರು ಮಾಡಿದ್ದು ನನ್ನ ಫಿಟ್ನೆಸ್ಸನ್ನು. ಅಫ್ಕೋರ್ಸ್ ಸ್ಕೂಲಲ್ಲಿತ್ತು, ಅದರ ನಂತರ ನನ್ನ ಮೊಣಕಾಲು ಆಪರೇಷನ್ ಆದಮೇಲೆ ನಾನು ಅದನ್ನು 32-33 ವರ್ಷದಲ್ಲಿ ಶುರು ಮಾಡಿರೋದು. ನನಗೂ ನನ್ನ ಮನೆಯಲ್ಲಿ ಹೇಳ್ತಾರೆ, ಜಾಸ್ತಿ ಓಡಬೇಡ, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಇಲ್ಲ ಏನೋ ಫಿಸಿಕಲ್ ಡ್ಯಾಮೇಜ್ ಆಗ್ಬೋದು. ಯಾವುದೇ ಫಿಸಿಕಲ್ ಆ್ಯಕ್ಟಿವಿಟಿನ ನಿಮ್ಮ ಲಿಮಿಟಲ್ಲಿರಬೇಕು, ಮತ್ತು ನಿಮಗೆ ನಿಮ್ಮ ಬಾಡಿ ಬಗ್ಗೆ ಗೊತ್ತಿರಬೇಕು. ನನಗೆ ಈಗ ಆಯಾಸ ಆಯಿತು, ಸುಸ್ತಾಯಿತು ಅಂದರೆ ಹೋಗಿ ಪುಷ್ ಮಾಡಬಾರ್ದು. ಏನಕ್ಕೆ ಅಂದರೆ ಇದರಲ್ಲಿ 3-4 ಕ್ರೈಟೀರಿಯಾ ಹೇಳಲಿದೆ. ಒಂದು, ನಿಮ್ಮ ಪ್ರಾಯ ಮತ್ತು ನಿಮ್ಮ ಬಾಡಿ, ಅದೆರಡು ಕೇಳತ್ತ. ಈಗ ನಾನು 40 ಹೋಗಿ ಒಂದು ಮ್ಯಾರಥಾನ್ ಓಡಿ ನೆಕ್ಸ್ಟ್ ಡೇ ಇನ್ನೊಂದು ಮ್ಯಾರಥಾನ್ ಓಡೋದು, ಅದು ಓಡ್ಬೋದು ಬಟ್ ಪರ್ಫಾರ್ಮೆನ್ಸ್ ಮೇ ಬಿ ವೆರಿ ಲೋ, ಲೋ ರಿಕವರಿ, ನನಗೆ ಏನು ನನ್ನ ಮಸಲ್ಗಳಿಗೆ ಸುಸ್ತಾಗಿರುತ್ತೆ, ಅವಳು ನೆಕ್ಸ್ಟ್ ಡೇಗೆ ರೆಡಿ ಇರೋದಿಲ್ಲ. ಅದೇ ಥರ ಜಿಮ್ಮು ಆಗಲಿ ಬೇರೆ ಯಾವುದೇ ನಿಮಗೆ ಅದನ್ನು ತಗೊಳ್ಳಿಕ್ಕೆ ಶಕ್ತಿ ಇದೆಯಾ ಅಂತ ಹೇಳುವಂಥದ್ದು 1. ಸೆಕೆಂಡ್ ಏನು ಅಂದರೆ, ಮೆಡಿಕಲ್ ಟೆಸ್ಟ್ ಅಂತ ಹೇಳುವಂಥದ್ದು ಬಹಳ ಇಂಪಾರ್ಟೆಂಟ್. ನೀವು ಎಕ್ಸ್ಟ್ರೀಮ್ ಸ್ಪೋರ್ಟ್ಸ್ ಮಾಡ್ತೀರಿ ಅಂತಾದರೆ, ನೀವು ರೆಗ್ಯುಲರ್ ರನ್ನರ್ ಅಂತಾದರೆ, ವರ್ಷದಲ್ಲಿ ಒಂದು ಸರ್ತಿ ಫುಲ್ ಬಾಡಿ ಚೆಕಪ್ ನಾನು ಮಾಡಿಸ್ತೀನಿ. ಆ್ಯಕ್ಚುಲಿ ನನಗೆ ಕೂಡ ನನ್ನ ಹಾರ್ಟ್ ಬೀಟ್ ವೇರಿಯೇಷನ್ ಇದೆ, ಬಟ್ ಡಾಕ್ಟರ್ಸ್ ಯಾವಾಗ ನಾನು ಎಥ್ಲೆಟ್ ಅಂತ ಹೇಳ್ತೀನಿ, ಅವ್ರು ಹೇಳ್ತಾರೆ ಎಥ್ಲೆಟ್ಗೆ ದಿಸ್ ಹಾರ್ಟ್ ಈಸ್ ನಾರ್ಮಲ್, ಆರ್ ಯುವರ್ ಲಿವರ್ ಆಗಿರ್ಬೋದು, ಬೇರೆ ಪಾರ್ಟ್ಸ್ ಆರ್ ಯುವರ್ ನೀ ಆಗಿರ್ಬೋದು, ಫುಟ್ ಆಗಿರ್ಬೋದು, ಎನಿ ಗೋಯಿಂಗ್ ಟು ಅ ಡಾಕ್ಟರ್ ಈಸ್ ಆಲ್ವೇಸ್ ಬೆಟರ್. ಹಾಗೆ ಅಂತ ಹೆದ್ರಿ ಮನೆಯಲ್ಲೂ ಸಿ ನಡ್ಕೊಂಡು ಹೋಗೋವನಿಗೂ ಹಾರ್ಟ್ ಅಟ್ಯಾಕ್ ಹಾಕ್ಬೋದು, ಬೈಕ್ ಬಿಡುವವನಿಗೂ ಹಾರ್ಟ್ ಅಟ್ಯಾಕ್ ಇರ್ಬೋದು, ಅವನು ಜಿಮ್ಮಿಗೆ ಹೋಗಿಬಿಡ್ಬೋದು. ಬಟ್ ಜಿಮ್ ಮಾಡ್ತಾ ಆಗಲಿಕ್ಕಿಲ್ಲ, ಅದು ನಡ್ಕೊಂಡು ಹೋದಾಗ ಅವನಿಗೆ ಏನು ಹೇಳ್ತಾರೆ ಅಂದರೆ, ಸಿಕ್ಕಾಪಟ್ಟೆ ಹೆವಿ ಜಿಮ್ ಮಾಡ್ತಿದ್ದ, ಇಲ್ಲ ನಾಳೆ ನನಗೆ ಏನಾದರೂ ಹೆಚ್ಚು ಕಮ್ಮಿ, ಮಹೇಶ್ ಸಿಕ್ಕಾಪಟ್ಟೆ ಓಡ್ತಿದ್ದ. ಬಟ್ ಅದಕ್ಕೂ ನನಗೆ ಆಗಿರೋ ಫಿಸಿಕಲ್ಗೂ ಖಂಡಿತ ಸಂಬಂಧವೇ ಇರೋದಿಲ್ಲ. ಆ್ಯಕ್ಟಿವಿಟಿ ಆಗ್ತಾ ಇದ್ದಾಗ ಏನಾದರೂ ಆದರೆ ಅದರ ಬಗ್ಗೆ ನಮಗೆ ಅವೇರ್ನೆಸ್ ಇರಬೇಕು. ಯಾಕೆ ಅಂದರೆ ಒಂದು ಓಡ್ತಾ ಇದ್ದಾಗ ಅನ್ಈಸಿನೆಸ್ ಫೀಲ್ ಆಯಿತು, ಇಲ್ಲ ಏನೋ ಒಂದು ಹೆಡ್ಡೇಕ್ ಆಯಿತು, ವಾಮಿಟ್ ಆಯಿತು ಅಂದರೆ ವಿ ಶುಡ್ ನಾಟ್ ಫೋರ್ಸ್ ಅವರ್ ಬಾಡಿ, ಅದನ್ನು ಮತ್ತೇನು ನಾವು ಸ್ಟ್ರೆಸ್ ಮಾಡಿ ಹೋಗುವಂಥದ್ದು ಸರಿಯಲ್ಲ. ಇದು ನನ್ನ ಅನಿಸಿಕೆ. ಮೆಡಿಕಲ್ ಮತ್ತು ನಮ್ಮ ಲಿಮಿಟ್ಸ್ ಇದು ಎರಡೂ ಗೊತ್ತಿರಬೇಕು. ಅದರಿಂದಾಗಿ ನಾನು ಫಿಸಿಕಲ್ ಆ್ಯಕ್ಟಿವಿಟಿಯೇ ಮಾಡೋದಿಲ್ಲ, ಇಲ್ಲ ಇದು ನನಗೆ ಹೆಲ್ಪೇ ಆಗೋದಿಲ್ಲ, ಅದು ಖಂಡಿತ ತಪ್ಪು ಅಂತ ನನ್ನೊಂದು ಅನಿಸಿಕೆ.
4: ಮುಂದಿನದಾಗಿ, ಈಗ ನಮ್ಮ ದಿನಚರಿ ನೋಡಿದಾಗ ಬೆಳಿಗ್ಗೆಯಿಂದ ಫುಲ್ಲಿ ಆಕ್ಯುಪೈ ಆಗಿರ್ತವೆ ಮನೆಯಲ್ಲಿ ಅಂತೇಳಿ, ಆದರೂ ಏನೆಲ್ಲ ಒಂದು ವ್ಯಾಯಾಮಗಳನ್ನು ಅಂತೇಳಿ ಅವನು ರೂಢಿಸಿಕೊಳ್ಬೋದು?
3: ಇದರಲ್ಲಿ ಎರಡಿದೆ. ಒಂದು, ನನಗೆ ಟೈಮ್ ಇಲ್ಲ ಅಂತ ಹೇಳುವಂಥದ್ದು ಅದೊಂದು ಎಕ್ಸ್ಕ್ಯೂಸ್ ಅಂತ, ಕನ್ನಡದಲ್ಲಿ ಅದಕ್ಕೆ ಏನು ಶಬ್ದ ಅಂತ ಗೊತ್ತಿಲ್ಲ ನನಗೆ, ಅದೊಂದು ಏನು ಅಂದರೆ ತಪ್ಪಿಸ್ಕೊಳ್ಳುವಂಥದ್ದು ಅಷ್ಟೇ. ಖಂಡಿತ ನಿಮ್ಮ ದಿನಚರಿಯಲ್ಲಿ 30 ಖಂಡಿತ ಟೈಮ್ ಇದೆ. ನೀವು ಎಷ್ಟೇ ಬ್ಯುಸಿ ಆಗಿರ್ಬೋದು, ನೀವು ಏನೇ ಆಗಿರ್ಬೋದು, ಬೆಳಿಗ್ಗೆ ಸಂಜೆಯಲ್ಲಿ ಮಾಡ್ಕೊಳ್ಬೋದು. ಅದು ನಿಮ್ಮ, ಈಗ ನಿಮಗೆ ಏನೋ ಬೇರೆ ಆ್ಯಕ್ಟಿವಿಟಿಯಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ನಾವು ಟೈಮ್ ಮಾಡ್ಕೊಳ್ಳಲ್ವ, ಅದೇ ಥರ ಫಿಸಿಕಲ್ ಫಿಟ್ನೆಸ್ ಕೂಡ. ಬಟ್ ನೀವು ಮನೆಯಲ್ಲೇ ಮಾಡ್ಕೋಬೇಕು. ನನಗೆ ಹೊರಗೆ ಫಾರ್ ಎಕ್ಸಾಂಪಲ್ ಸಿಂಪಲ್ ಸೂರ್ಯ ನಮಸ್ಕಾರಗಳನ್ನು ತೆಗೆದ್ರೆ, ನೀವು 100 ಸೂರ್ಯ ನಮಸ್ಕಾರ ಮಾಡಿದರೆ ನಿಮಗೆ ಆ ದಿನದಲ್ಲಿ ಏನು ಮಾಡಬೇಕಾಗಿಲ್ಲ, ಬಿಕಾಸ್ ಅದು ನಿಮ್ಮ ಎಲ್ಲ ಬಾಡಿಯ ಪಾರ್ಟ್ಸ್ಗಳಿಗೂ ಇಟ್ ಬ್ಲಡ್ ಸರ್ಕ್ಯುಲೇಷನ್ನ ಕೊಟ್ಟು ಅದು ನಿಮಗೆ ಇಟ್ ವಿಲ್ ಗಿವ್ ಅ ಗುಡ್ ರಿಸಲ್ಟ್ ನಿಮ್ಮ ಮಸಲ್ಸ್ಗೆ. ಸೆಕೆಂಡ್ ಏನು ಅಂದರೆ, ನಿಮಗೆ ಮನೆಯಲ್ಲೇ ಸಿಟ್ ಅಪ್ಸ್ ಮಾಡುವಂಥದ್ದು, ನಾವು ಬಸ್ಕಿಗಳು ಅಂತ ಹೇಳ್ತಿದ್ದೇವೆ ಊರಲ್ಲಿ, ಇದು ದಿಸ್ ಈಸ್ ಆಲ್ಸೋ ವಿಲ್ ಹೆಲ್ಪ್. ಮತ್ತು ನೀವು ಯೋಗ ಆಗಿ ಬಸ್ಕಿಗಳಾಗಿರ್ಬೋದು, ಇಲ್ಲ ಅಂದರೆ ನೀವು ಪುಷಪ್ಸ್ ಅಂತ ಮಾಡುವಂಥದ್ದು, ಏನೂ ಇಲ್ಲ ಅಂದರೆ ಮನೆಯಲ್ಲಿ ಒಂದು ಅರ್ಧ ಗಂಟೆ ಕೆಲಸ ಮಾಡಿ, ಅಂದರೆ ಬಾವಿಯಿಂದ ನೀರು ಎಳ್ದಾಕು, ಪಂಪ್ ಇದ್ರೂ ಪಂಪ್ ಆನ್ ಮಾಡಬೇಡಿ, ನೀರು ಎಳಿ ಸೇದಬೇಕು, ಡೈಲಿ ಸೇದಬೇಕು, 100 ಕೊಡಪನ ಸೇದಿ ಬಾವಿಗೆ ಹಾಕಿ, ಏನಾಗೋದಿಲ್ಲ, ಬಾವಿಯೇ ಇಲ್ಲ ಗಿಡಗಳಿಗೆ ಹಾಕಿ. ಸೊ ಮನೆಯಲ್ಲಿ ಕೆಲಸ ಮಾಡೋದು, ಈಗ ನನಗೆ ಕೋವಿಡ್ ಟೈಮಲ್ಲಿ ಎಲ್ಲೂ ಹೊರಗೆ ಹೋಗ್ಲಿಕ್ಕೆ ಆಗಲಿಲ್ಲ, ನಾನು ಮನೆಯಲ್ಲೇ ಮಾಡ್ಕೋತಿದ್ದೆ. ಅದಕ್ಕೆ ಇವತ್ತೇನು ಅಂದರೆ ಇಕ್ವಿಪ್ಮೆಂಟ್ಗಳು ತುಂಬ ಇದೆ ಮನೆಯಲ್ಲಿ ಮಾಡೋದಕ್ಕೆ, ಕೆಲಸ ಕೂಡ ಒಂದು ಥರದ ಎಕ್ಸಸೈಸೇ. ಸೊ ಒಂದು 30 ನಿಮಿಷ ಮನೆಯಲ್ಲಿ ಮಾಡಿದರೆ ಐ ಥಿಂಕ್ ಯಾರು ಬೇಕಾದರೂ ಎಕ್ಸಸೈಸ್ ಮಾಡ್ಬೋದು, ಮಕ್ಕಳಿಂದ ಹಿಡಿದು ದೊಡ್ಡವ್ರ.
4: ಈಗ ಇನ್ನೊಂದು ಮಾತಿದೆ ಏನು ಅಂತ ಹೇಳಿದ್ರೆ, ನಾನು ಅನ್ನ ತಗೊಂಡ್ರೆ ದಪ್ಪ ಆಗ್ತಾನೆ, ಚಾಟ್ ಐಟಮ್ಸ್ಗಳು ತಿಂದರೆ ದಪ್ಪ ಆಗ್ತಾನೆ, ಇಲ್ಲ ಕೆಲವೊಂದು ಸ್ವೀಟ್ಸ್ಗಳನ್ನು ತಿಂದರೆ ನನಗೆ ಹೆವಿ ಬಾಡಿ ಬಂದಾಗೆ ಆಗ್ತದೆ. ಸೊ ಈಗ ಒಂದು ವ್ಯಾಯಾಮ ಮಾಡುವವನಿಗೆ ಒಂದು ನಾರ್ಮಲ್ ಫುಡ್ ಅಂತೇಳಿದರೆ ಹೇಗೆ ಇರಬೇಕು?
3: ಈಗ ಇದು ಈ ಆಹಾರದ ವಿಷಯ ಏನು ಅಂದರೆ ಬಹಳ ಇಂಪಾರ್ಟೆಂಟ್. ವರ್ಕೌಟ್ ಎಕ್ಸಸೈಸ್ಗಿಂತಲೂ ಆಹಾರ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಎಷ್ಟೋ ಜನ ತುಂಬ ಎಕ್ಸಸೈಸ್ ಮಾಡದೆ ಆಹಾರ ಕಂಟ್ರೋಲ್ ಮಾಡಿಕೊಂಡು ಅವರ ಹೆಲ್ತನ್ನು ಮೇಂಟೈನ್ ಮಾಡಿದ್ದಾರೆ. ಬಟ್ ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ನಾವು ಏನು ಅಂದರೆ, ನಮಗೆ ಒಂದು ನಮಗೆ ರೈಸ್ ತುಂಬ ಇಷ್ಟ, ನಾವು ನಮ್ಮ ಬೇಸಿಕ್ ಫುಡ್ ಅದು. ಸೆಕೆಂಡ್ ಏನು ಅಂದರೆ ನಮಗೆ ಕಂಟ್ರೋಲ್ ಕಮ್ಮಿ, ಎಲ್ರಿಗೆ ಅಂತ ಹೇಳಲ್ಲ, ಐ ಕ್ಯಾನ್ ಸೇ 60% ಆಫ್ ಪೀಪಲ್ ನಮಗೆ ಹೊಟ್ಟೆಗೆ ಎಷ್ಟು ಬೇಕು ಅಲ್ಲ, ನಮಗೆ ನಾಲಿಗೆಗೆ ರುಚಿ ಎಷ್ಟಿದೆ ಅಷ್ಟು ತಿನ್ನುವಂಥದ್ದು. ಸೊ ಅದು ನನ್ನ ಲೆಕ್ಕದಲ್ಲಿ, ನಾನು ಬೇರೆ ಒಂದು 30 ಕಂಟ್ರಿಗಳನ್ನು ತಿರುಗಿದ್ದೇನೆ. ಆ ಕಂಟ್ರಿಗಳಲ್ಲಿ ಯಾರೆಲ್ಲ ಫಿಟ್ನೆಸ್ ಬಗ್ಗೆ ಅವೇರ್ನೆಸ್ ಇದೆಯೋ, ಇಲ್ಲ ನಾರ್ಮಲ್ ಫಾರ್ ಎಕ್ಸಾಂಪಲ್ ಜಪಾನ್ ಆಗಿರ್ಬೋದು, ತೈವಾನ್ ಆಗಿರ್ಬೋದು, ಇವರೆಲ್ಲ ಏನು ಅಂದರೆ ಎಷ್ಟು ಬೇಕೋ ಅಷ್ಟೇ ತಿನ್ನುವಂಥದ್ದು. ಫುಡ್ ತುಂಬ ಇಂಪಾರ್ಟೆಂಟ್ ರೋಲ್, ತುಂಬ ತುಂಬ ತುಂಬ ಇಂಪಾರ್ಟೆಂಟ್. ಈಗ ಈ ಫುಡ್ ತುಂಬ ಎಕ್ಸ್ಟ್ರೀಮ್ ಎಕ್ಸಸೈಸ್ ಮಾಡೋವ್ರಿಗೂ, ನಾರ್ಮಲ್ ಎಕ್ಸಸೈಸ್ ಮಾಡೋದ್ರಿಗೆ, ಎಕ್ಸಸೈಸ್ ಮಾಡೋದವ್ರಿಗೂ ಬೇರೆ ಬೇರೆ ರೀತಿಯಲ್ಲಿ ಇದೆ. ಈಗ ನಾವೆಲ್ಲ ಎಕ್ಸ್ಟ್ರೀಮ್ ಎಕ್ಸಸೈಸ್ ಮಾಡಿದಾಗ ನಾವು ಯಾವುದರ ಬಗ್ಗೆಯ ಒಂದು ಫುಡ್ಡಿಗೆ ರಿಸ್ಟ್ರಿಕ್ಷನ್ ಇಲ್ಲ, ಎಲ್ಲ ತಿನ್ನುವಂಥವೆ, ಸ್ವೀಟ್ಸ್ ತಿಂತೇವೆ, ಎಲ್ಲ ತಿಂತೇವೆ. ಬಟ್ ನಮಗೆ ಇವೆಂಟ್ಗಳಿಗೆ ಹತ್ತಿರ ಇದ್ದಾಗ ನಾವು ಕೆಲವು ಫುಡ್ಗಳನ್ನು ಕಟ್ ಡೌನ್ ಮಾಡ್ತೇವೆ. ನಾವು ಏನು ಹೇಳ್ತೇವೆ ಅಂದರೆ, ಇದರಲ್ಲಿ ದಪ್ಪ ಪದಾರ್ಥಗಳು ಅಂದರೆ ಫ್ಯಾಟ್, ಕ್ಯಾಲರೀಸ್ ಇದನ್ನೆಲ್ಲ ಕಂಟ್ರೋಲ್ ಮಾಡ್ತೇವೆ. ಬಟ್ ನಾರ್ಮಲ್ ಲೈಫಲ್ಲಿ ಫಾರ್ ಎಕ್ಸಾಂಪಲ್ ನನ್ನ ಥಿಂಕಿಂಗ್, ನಾನು ನನ್ನ ಫ್ಯಾಮಿಲಿ ಇಲ್ಲ ನನ್ನ ತಂದೆ ತಾಯಿ ಅಣ್ಣ ತಮ್ಮಂದಿರಿಗೆ ಏನು ಹೇಳೋದು ಅಂದರೆ, ಹಸಿವನ್ನು ನೀಗಿಸೋದಕ್ಕೆ ಮಾತ್ರ ತಿನ್ನಿ, ರುಚಿ ಇದೆ ಅಂತ ತಿನ್ನಬೇಡಿ. ಯಾಕಂದರೆ ನಾನು ಒಂದು ದೋಸೆ ತಿನ್ನುವಲ್ಲಿ 5 ದೋಸೆ ತಿನ್ನಲಿಕ್ಕೆ ಕೆಪಾಸಿಟಿ ಇದೆ, ಅದರಿಂದ ಏನಾಗುತ್ತೆ, ಒಂದು ದೋಸೆಯಲ್ಲಿ ಹೊಟ್ಟೆ ತುಂಬುತ್ತದೆ, ಇನ್ನೊಂದು 1/2 ಗಂಟೆ ಇಲ್ಲ 2 ಗಂಟೆ ಆದಮೇಲೆ ಇನ್ನೊಂದು ಸ್ವಲ್ಪ ಏನಾದರೂ ತಿನ್ನಿ, ಏನು ತೊಂದರೆ ಇಲ್ಲ. ಸೊ ಈ ಫುಡ್ ಹ್ಯಾಬಿಟ್ಸ್ ಅಂತ ಹೇಳುವಂಥದ್ದು ನನ್ನ ಲೆಕ್ಕದಲ್ಲಿ ಫಿಟ್ನೆಸ್ಗಿಂತಲೂ ತುಂಬ ತುಂಬ ತುಂಬ ಇಂಪಾರ್ಟೆಂಟ್. ದಿಸ್ ಇಸ್ ಮೈ ಒಪಿನಿಯನ್.
4: ಸರ್, ಈಗ ಅದೇ ಇನ್ನೊಂದು ಆಹಾರ ವಿಷಯಕ್ಕೆ ಅಂತೇಳಿ ಬಂದಾಗ, ಈಗ ನಾರ್ಮಲ್ ಸ್ಪೋರ್ಟ್ಸ್ ಪರ್ಸನ್ಸ್ ಇರ್ಬೋದು, ಇಲ್ಲ ಕಾಮನ್ ಪರ್ಸನ್ಸ್ ಇರ್ಬೋದು, ಈಗ ಕಾಮನ್ ಪರ್ಸನ್ಸ್ ಹೇಳಿದರೆ ಒಂದು ಡೈಲಿ ವರ್ಕೌಟ್ ಮಾಡುವವರು, ಇವರಿಗೆ ಹಸಿ ಪದಾರ್ಥಗಳು ಎಷ್ಟು ತಿನ್ಬೋದು, ಅಂದರೆ ಎಷ್ಟು ದಿವಸದ ತಿನ್ಬೋದು, ಅದೇ ರೀತಿ ಈ ಅನ್ನ ಅಂತೇಳಿ ಬಂದರೆ ಎಷ್ಟು ದಿವಸ ತಿನ್ನಬೇಕು?
3: ಇದರಲ್ಲಿ ಏನು ಅಂದರೆ, ಈ ಎಲ್ಲ ಫುಡ್ಗಳಲ್ಲಿ ಏನಿದೆ ಅಂತ ಅಂಶಗಳು, ಫಾರ್ ಎಕ್ಸಾಂಪಲ್ ಕ್ಯಾಲರಿ ಎಷ್ಟಿದೆ, ಫ್ಯಾಟ್ ಕಂಟೆಂಟ್ ಎಷ್ಟಿದೆ, ಕಾರ್ಬೋಹೈಡ್ರೇಟ್ಸ್ ಎಷ್ಟಿದೆ, ಕ್ಯಾಲ್ಸಿಯಂ ಎಷ್ಟಿದೆ, ಇದು ಇಂಪಾರ್ಟೆಂಟು. ನೀವು ಏನು ತಿಂತೀರಾ ಅಂತ ಹೇಳುವಂಥದ್ದು, ಈಗ ರೈಸ್ ತಿಂದರೆ ಇಟ್ ಇಸ್ ಅ ವೆರಿ ಹೈ ಕಾರ್ಬೋಹೈಡ್ರೇಟ್ಸ್ ಇದೆ. ಅದು ಏನು, ನೀವು ಅದನ್ನು ಕರೆಕ್ಟ್ ವರ್ಕೌಟ್ ಮಾಡಿಲ್ಲ ಅಂದರೆ ಇಟ್ ವಿಲ್ ಟರ್ನ್ ಟು ಫ್ಯಾಟ್. ಓಕೆ, ಸೊ ಇದು ಇಂಪಾರ್ಟೆಂಟ್, ಇದನ್ನು ಗೊತ್ತಿರಬೇಕು. ನಾನು ತಿಂತ ಇದ್ದಾಗ ಏನು ತಿಂತ ಇದ್ದೀನಿ, ಎಷ್ಟು ತಿಂತ ಇದ್ದೀನಿ. ಫಾರ್ ಎಕ್ಸಾಂಪಲ್ ಮಧ್ಯಾಹ್ನದ ಹೊತ್ತು ರೈಸ್ ಸ್ವಲ್ಪ ಆದರೂ ತಗೊಂಡ್ರೆ ಇಡೀ ದಿನದಲ್ಲಿ ತುಂಬ ಒಳ್ಳೆಯದು. ಸೊ ಏನಕ್ಕೆ ಅಂದರೆ, ನೀವು ಮಧ್ಯಾಹ್ನ ನಂತರ ಕೆಲಸ ಮಾಡ್ತೀರಾ, ಬೆಳಿಗ್ಗೆ ಬ್ರೇಕ್ಫಾಸ್ಟು ಮಾಡೋ ಚಾನ್ಸಸ್ ಇದೆ, ಮಾಡದೇ ಇರೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ರೈಸ್ ಏನು ಅಂದರೆ ಇಟ್ ವಿಲ್ ಕೀಪ್ ಯು ಆನ್ ಫಾರ್ ಅ ಲಾಂಗರ್ ಟೈಮ್. ಈಗ ನನ್ನ ದಿನಚರಿ ಆ ಥರ, ಬೆಳಿಗ್ಗೆ ನಾನು ತಿಂಡಿ ಎಷ್ಟು ಬೇಕಷ್ಟೇ ಮಾಡೋದು, 11 ಗಂಟೆಗೆ ಏನಾದರೂ ಒಂದು ತಿಂತೇನೆ. ರಾತ್ರಿ ಫ್ರೂಟ್ಸ್ ತಿಂದು ಮಲಗಿ ನೀವು ಡಿನ್ನರ್ ಮಾಡದಿದ್ದರೂ ಓಕೆ, ರೈಸ್ನ ಅವಾಯ್ಡ್ ಮಾಡೋವಂಥದ್ದು ಓಕೆ. ರೈಸ್ ತಿಂದ್ರೂ ಸ್ಮಾಲ್ ಪೋರ್ಷನ್ ಆಫ್ ರೈಸ್ ನೋಡಿ, ನಾವು ಆ್ಯಸ್ ಎ ಇಂಡಿಯನ್ಸ್ ನಾನು ನೋಡಿರೋದನ್ನು ನಮಗೆ ಸ್ಮಾಲ್ ಪೋರ್ಷನ್ ಅಂತ ಗೊತ್ತೇ ಇಲ್ಲ. ಒಮ್ಮೆ ಸಾಂಬಾರಿಗೆ ತಗೊಳ್ಳೋದು, ರಸಮಿಗೆ ತಗೊಳ್ಳೋದು, ಮತ್ತು ಮೊಸರಿಗೆ ತಗೊಳ್ಳೋದು, ಉಪ್ಪಿನಕಾಯಿಗೊಮ್ಮೆ ತಗೊಳ್ಳೋದು, ಅಂದರೆ ಆಲ್ಮೋಸ್ಟ್ ಒಂದು 2 ಪಾವಿನಷ್ಟು ಅಕ್ಕಿ ಆಯಿತು. 3 ಜನ ಮಾಡುವಷ್ಟು ಊಟ ಒಬ್ಬರು ಮಾಡ್ತೀವಿ. ಸೊ ಅದನ್ನು ಕಂಟ್ರೋಲ್ ಮಾಡಬೇಕು. ರೈಸ್ ತಿನ್ನೋದ್ರಿಂದ ದಪ್ಪ ಆಗ್ತೀವಿ ಅಂತ ಕಾನ್ಸೆಪ್ಟ್ ಏನಿದೆಯಲ್ಲ, ಬಟ್ ಅಫ್ಕೋರ್ಸ್ ಒಬ್ಬೊಬ್ರದ್ದು ಬಾಡಿ ಒಂದೊಂದು ಥರ ಇದೆ, ಕೆಲವರಿಗೆ ಚಪಾತಿ ತಿಂದ್ರೇ ಆಗೋದಿಲ್ಲ ಆ ಥರ. ಬಟ್ ನಾನು ಹೇಳುವಂಥದ್ದು ಏನು ಅಂದರೆ, ಕಮ್ಮಿ ತಿನ್ನಿ ರೈಸ್ನ, ಮಧ್ಯಾಹ್ನದೊಟ್ಟಿಗೆ ಹಸಿವಾದಾಗ ತಿನ್ನಿ, ಬೆಳಿಗ್ಗೆ ಸಂಜೆ ನಾರ್ಮಲ್ ತಿಂಡಿ, ಮತ್ತು ಡಿನ್ನರ್ ಫ್ರೂಟ್ಸ್ ಚಪಾತಿ ತಿಂದರೆ ಗುಡ್. ಬಟ್ ಯಾರು ಎಕ್ಸಸೈಸ್ ಮಾಡದವರು ಲಿಮಿಟಲ್ಲಿ ತಿಂದರೆ ಸಾಕು, ದಟ್ ಈಸ್ ಮೋರ್ ಇಂಪಾರ್ಟೆಂಟ್.
4: ಈಗ ಅದೆಲ್ಲ ಆಗಿ ಇನ್ನೊಂದು ಜನಗಳ ಥಿಂಕಿಂಗ್ ಹೇಗಿದೆ ಹೇಳಿದರೆ, ಈಗ ಎಷ್ಟೋ ವರ್ಷದಿಂದ ವ್ಯಾಯಾಮ ಮಾಡ್ತಾ ಇರ್ತಾರೆ ಕೆಲವರು, ನಂದು ಜೀನ್ ಮಾರೆ ನಾನು ಸಪೂರವೇ ಆಗೋದಿಲ್ಲ, ಎಷ್ಟು ವರ್ಕೌಟ್ ಇದ್ದದೆಲ್ಲ ಮಾಡಿ ಆಯಿತು, ಬಟ್ ಅವರ ವೆಯ್ಟ್ ಚೆಕ್ ಮಾಡಿದಾಗ ಒಂದು ವೆಯ್ಟಲ್ಲಿ ವ್ಯತ್ಯಾಸ ಬರ್ತಾ ಇದ್ರು, ಕೆಲವೊಮ್ಮೆ ಅವರ ಫಿಸಿಕಲ್ಲಿ ಅಷ್ಟು ಬದಲಾವಣೆಗಳು ಕಾಣೋದಿಲ್ಲ. ಆಗ ಅವರಿಗೆ ಕನ್ನಡಿಯನ್ನು ನೋಡಿದಾಗ ಕೆಲವೊಮ್ಮೆ ಹಾಗೆ ಅನ್ನಿಸ್ತದೆ, ಇಲ್ಲ ಉಳಿದವರನ್ನು ಸಪೂರ ಆದವರನ್ನು ನೋಡಿದ ಕೂಡಲೇ ಕೆಲವರಿಗೆ, ಇಂಥವರಿಗೆಲ್ಲ ಅದು ಕೆಲವೊಮ್ಮೆ ಡಿಮೋಟಿವೇಟ್ ಆಗ್ತದ, ಇಲ್ಲ ಅದಕ್ಕೆ ಅದನ್ನು ಓವರ್ಕಮ್ ಮಾಡಲಿಕ್ಕೆ ಒಂದು ಸಜೆಷನ್?
3: ಸೊ ಇದರಲ್ಲಿ ಏನು ಅಂದರೆ, ಆ್ಯಸ್ ಎ ಇಂಡಿಯನ್ಸ್ ಇದೆಯಲ್ಲ, ಅವರ್ ಮೆಟಬಾಲಿಸಮ್ ಇಸ್ ನಾಟ್ ಗ್ರೇಟ್ ಆ್ಯಸ್ ಈಸ್ಟ್ ಏಷ್ಯಾದವ್ರದ್ದು. ಫಾರ್ ಎಕ್ಸಾಂಪಲ್ ನಿಮಗೆ ಇಂಡೋನೇಷ್ಯಾ, ಮಲೇಷ್ಯಾ, ನಾವು ಸ್ವಲ್ಪ ಅಮೇರಿಕನ್ಸ್ ಮತ್ತು ಯುರೋಪಿಯನ್ಸ್ ಥರ, ನಾವು ತಿಂದರೆ ಚೆನ್ನಾಗಿ ಬೆಳೆದು ಅಗಲವಾಗಿ ದೊಡ್ಡ ದೇಹ. ಬಟ್ ನನ್ನ ಲೆಕ್ಕದಲ್ಲಿ ಜೆನೆಟಿಕಲ್ ಫ್ಯಾಕ್ಟರ್ ಇದೆ, 10-20% ಜೆನೆಟಿಕಲ್ ಫ್ಯಾಕ್ಟರ್ ಇದೆ, 30% ಮೆಟಬಾಲಿಸಮ್ ಇದೆ. ಸೊ 100 of 50% ನಮ್ಮ ಕಂಟ್ರೋಲಲ್ಲಿದೆ. ಫಾರ್ ಎಕ್ಸಾಂಪಲ್ ನನ್ನನ್ನೇ ನೋಡಿದರೆ, ನನ್ನ ಫ್ಯಾಮಿಲಿಯಲ್ಲಿ ಆಲ್ ಆರ್ ಹೆವಿ ವೆಯ್ಟ್ಸ್, ನನ್ನ ಮಾವಂದರು, ನನಗೆ ಆ ಫಿಸಿಕಲ್ ಬಾಡಿ ಇದೆ. ನಾನು 2012 98 kg ಆಗಿದೆ, 100 to 2 ಕಮ್ಮಿ, ಆವಾಗ ನಾನು ಡಿಸೈಡ್ ಮಾಡಿರೋದು. ಈಗ ನಾನು 62 kg, ಅದನ್ನು ಲಾಸ್ಟು 11 ಮೇಂಟೈನ್ ಮಾಡಿದ್ದೀನಿ. ಸೊ ನೀವು ಎನಿಸ್ಬೋದು, ನಾನು ಮಿರರಲ್ಲಿ ನಿಂತಾಗ ನನಗೂ ಇದೇ ಫೀಲಿಂಗ್ ಬಂದಿತ್ತು, ಬಟ್ ನಾನು ಇವತ್ತು ಚೇಂಜ್ ಆಗಿದ್ದೀನಿ. ಅಫ್ಕೋರ್ಸ್ ವೇರಿಯೇಷನ್ ಆಗ್ತಾ ಇರುತ್ತೆ, ನನಗೆ ರೇಸ್ಗಳಿದ್ದಾಗ, ಇಲ್ಲ ನನಗೆ ಇವೆಂಟ್ಗಳಿದ್ದಾಗ, ಇಲ್ಲ ನನಗೆ ತುಂಬ ಟ್ರಾವೆಲ್ಗಳಿದ್ದಾಗ, ಬಟ್ ನನ್ನ ಮೈಂಡ್ ಏನು ಹೇಳುತ್ತೆ ಅಂದರೆ ನಾನು ಅದನ್ನು ಹಿಂದೆ ಅಲ್ಲಿಗೆ ತರಬೇಕು. ನನ್ನ ಫ್ಯಾಮಿಲಿ ಬರಲಿ ನೀವು ನೋಡಿದರೆ ಎಲ್ಲರೂ ಹೆವಿ ವೆಯ್ಟ್ಸೇ, ಬಟ್ ಅದು ತಪ್ಪು, ಯಾರಿಗೂ ವೆಯ್ಟ್ ಕಮ್ಮಿ ಮಾಡಲಿಕ್ಕೆ ಆಗೋದಿಲ್ಲ, ಇದು ಬರೀ ಜೆನೆಟಿಕಲ್ ಇದೆ. ಇಲ್ಲ ಅಂತ, ಆ್ಯಸ್ ಎ ಇಂಡಿಯನ್ಸ್ ವಿ ಹ್ಯಾವ್ ಎ ಜೆನೆಟಿಕ್ ಮೆಟಬಾಲಿಸಮ್ ಇಶ್ಯೂ, ಜೆನೆಟಿಕಲ್ ಇಶ್ಯೂ ಕೆಲವು ಫ್ಯಾಮಿಲೀಸಲ್ಲಿ ಇಶ್ಯೂ ಇದೆ, ಅದು ಏನು ಮಾಡಲಿಕ್ಕಾಗಲ್ಲ. ಬಟ್ ವೆಯ್ಟನ್ನು ಮೇಬಿ ದಟ್ ಈಸ್ ಓನ್ಲಿ 5-10% ಆಫ್ ಅವರ್ ಅದು 10% ಇಸ್ ಅ ಬಿಗ್ ಪಾಪ್ಯುಲೇಷನ್, ಖಂಡಿತ ಇಲ್ಲ, 2-3% ಇರ್ಬೋದು, ಮತ್ತೆ ಉಳಿದಿರೋದು ಐ ಥಿಂಕ್ ಇಟ್ ಈಸ್ ಜಸ್ಟ್ ಬಿಕಾಸ್ ವಿ ಡೋಂಟ್ ಮೇಂಟೈನ್.
2: ನಮ್ಮ ಗ್ರಾಮೀಣ ಭಾಗದ ಜನಗಳಿಗೆ ಒಂದು ಕಲ್ಪನೆ ಇದೆ, ಬೇರೆಲ್ಲ ಆಹಾರಗಳನ್ನು ತಗೊಂಡ್ರೆ ನಮ್ಮ ದೇಹದ ಮೇಲೆ ಪರಿಣಾಮ ಬೀಳಬಹುದು, ಆದರೆ ನಾನು ಗಂಜಿಯನ್ನು ಮಾತ್ರ ಊಟ ಮಾಡ್ತೇನೆ, ನನಗೆ ಗಂಜಿ ಊಟದಲ್ಲೇ ಎಲ್ಲ ಒಂದು ಬೇಕಾದಂಥ ವಿಟಮಿನ್ಗಳು ಕೂಡ ಸಿಗ್ತದೆ, ನನಗೆ ಬೇರೆ ಯಾವುದೇ ಆಹಾರ ಪದಾರ್ಥಗಳು ಬೇಡ, ನಾನು ಇದನ್ನೇ ಸೇವನೆ ಮಾಡ್ತಾ ಹೋಗ್ತೇನೆ ಅಂತ ಒಂದು ಪರಿಕಲ್ಪನೆ ಇದೆ, ಇದರ ಬಗ್ಗೆ ಏನು ಹೇಳ್ತೀರಾ?
3: ಸಿ ಗಂಜಿ ಊಟ ನಿಮ್ಮ ಹಸಿವನ್ನು ಕಮ್ಮಿ ಮಾಡ್ತದೆ ಖಂಡಿತ, ಯಾಕಂದರೆ ನಾನು ಗಂಜಿ ಊಟದ ಮಾಡೇ ಬೆಳೆದವನು ಚಿಕ್ಕದ್ರಿಂದ. ಬಟ್ ಅದು ನಿಮಗೆ ನೀವು ಮಾಡೋ ಫಿಸಿಕಲ್ ಆ್ಯಕ್ಟಿವಿಟಿಗೆ ಎಲ್ಲ ಥರದ ಪ್ರೋಟೀನ್ಸ್ಗಳನ್ನು ಕೊಡ್ತದೆ ಅಂತ ಹೇಳದೆ, ಇಲ್ಲ ವೈಟಮಿನ್ಸ್ಗಳನ್ನು ಕೊಡ್ತದೆ ಅಂತ ಹೇಳಿದರೆ ಅದು ಖಂಡಿತವಾಗಿಯೂ ತಪ್ಪಾಗುತ್ತೆ. ನಿಮಗೆ 100 ಬದುಕ್ತಾರೆ ಗಂಜಿ ತಿಂದು, ಇಲ್ಲ ಅಂತ ಹೇಳಲ್ಲ, ಬಟ್ ವಾಟ್ ಕೈಂಡ್ ಆಫ್ ಲೈಫ್ ಸ್ಟೈಲ್ ಏನಿದೆ ಅವ್ರದ್ದು, ಜಸ್ಟ್ 3 ಊಟ ಮಾಡೋದು, ಇಲ್ಲ ಜಸ್ಟ್ ಮನೆಯಲ್ಲೇ ಇರ್ತೀನಿ ನಾರ್ಮಲಾಗಿ ನಡೀತೀನಿ ಅಂತಿದ್ರೆ ದಿಸ್ ಇಸ್ ನೋ ಎಫೆಕ್ಟ್. ಗಂಜಿ ಊಟ ಮಾಡಿ ಬದುಕಲಿಕ್ಕೆ ಆಗಲ್ಲ ಅಂತೇನಿಲ್ಲ, ಬಟ್ ನಿಮಗೆ ಪ್ರೋಟೀನ್ಸ್ ವೈಟಮಿನ್ಸ್ ಎಲ್ಲ ಸಿಗ್ತದೆ. 60 ನಂತರ ಯಾವ ಥರದ ರೋಗಗಳು ಬರ್ತವೆ, ಎಲ್ಲಿ ಯಾವ ಥರದ ಮೂಳೆ ವೀಕಾಗ್ತದೆ ಅದು ನಿಮಗೆ ಗೊತ್ತಿರೋದಿಲ್ಲ. ಬಟ್ ಗಂಜಿ ಊಟ ತಪ್ಪು ಅಂತ ನಾನು ಹೇಳೋದಿಲ್ಲ, ಅದರಿಂದ ಏನು ಬೆನಿಫಿಟ್ ಇಲ್ಲ ಅಂತಲೂ ನಾನು ಹೇಳೋದಿಲ್ಲ, ಬಟ್ ಅದು ಸಾಲೋದಿಲ್ಲ ಅಂತ ನಾನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಈಗ ಒಬ್ಬ ಎಥ್ಲೆಟ್ ಇದ್ದಾನೆ, ಅವನಿಗೆ ಬರೀ ಗಂಜಿ ಊಟ ಕೊಟ್ಟು ನಾವು ಅವನು ಎಥ್ಲೆಟಲ್ಲಿ ರೇಸ್ ಮಾಡಬೇಕು ಅಂದರೆ ನನ್ನ ಲೆಕ್ಕದಲ್ಲಿ ಅವನಿಗೆ ಒಳ್ಳೆ ಪ್ರೋಟೀನ್ ಕೊಡೋಂತಹ ತರಕಾರಿಗಳನ್ನು ಕೊಡಬೇಕು, ಅವನು ತಿನ್ನಬೇಕಾಗತ್ತೆ, ಯಾಕೆಂದರೆ ಅವನ ಮಸಲ್ಸ್ ಬಿಲ್ಡ್ ಆಗಬೇಕು, ಅವನಿಗೆ ಸಪೋರ್ಟ್ ಮಾಡಬೇಕು. ಸೊ ಇದು ನನ್ನ ಒಪಿನಿಯನ್.
2: ಮತ್ತು ಇನ್ನೊಂದು ವಿಚಾರ, ಗ್ರಾಮೀಣ ಭಾಗದಲ್ಲಿ ಜನಗಳಿಗೆ ಸೌಲಭ್ಯಗಳ ಒಂದು ಕೊರತೆ ಇದೆ, ಈ ಫಿಟ್ನೆಸ್ ವಿಚಾರಕ್ಕೆ ಬಂದಾಗ ಜನಗಳಲ್ಲಿ ಏನು ಅನಿಸ್ತದೆ ಅಂತ ಹೇಳಿದರೆ, ಪೇಟೆಯ ಭಾಗದಲ್ಲಿರೋರಿಗೆ ಬೇಕಾದಷ್ಟು ಸೌಲಭ್ಯಗಳಿದೆ, ಜಿಮ್ ಇದೆ, ಬೇಕಾದಷ್ಟು ಒಂದು ಬೇರೆ ಬೇರೆ ಥರವಾದ ಇನ್ಫ್ರಾಸ್ಟ್ರಕ್ಚರಲ್ ಫೆಸಿಲಿಟೀಸ್ಗಳಿದೆ, ಹಾಗಿದ್ದಾಗ ಅವರು ಫಿಟ್ನೆಸ್ ಮೇಂಟೈನ್ ಮಾಡೋದು ಈಸಿ ಆಗ್ತದೆ. ನಾವು ಹಳ್ಳಿಯಲ್ಲಿದ್ದೇವೆ, ಹಳ್ಳಿಗಳಲ್ಲಿ ನಮ್ಮ ಹತ್ರ ಫಿಟ್ನೆಸ್ ಮೇಂಟೈನ್ ಮಾಡಲಿಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಹಾಗಿದ್ದಾಗ ನಮಗೆ ಫಿಟ್ನೆಸ್ಗಳನ್ನು ಮೇಂಟೈನ್ ಮಾಡಲಿಕ್ಕೆ ಆಗ್ತಿಲ್ಲ ಅನ್ನುವಂಥ ಹಲವು ಪ್ರಶ್ನೆಗಳಿದೆ.
3: ಬಟ್ ನನ್ನ ಲೆಕ್ಕದಲ್ಲಿ ಗ್ರಾಮೀಣ ಭಾಗದಲ್ಲಿ ಇರುವಂತಹ ಫೆಸಿಲಿಟಿ ಮತ್ತು ಎನ್ವೈರ್ಮೆಂಟ್ ಇದೆಯಲ್ಲ, ಅದು ಅತಿ ಉತ್ತಮವಾದದ್ದು. ಫಾರ್ ಎಕ್ಸಾಂಪಲ್ ಈಗ ನಾನು ಉಜಿರೆಯನ್ನು ನೀವು ಗ್ರಾಮೀಣ ಭಾಗ ಅಂತ ಕನ್ಸಿಡರ್ ಮಾಡ್ತಿರೋ ಗೊತ್ತಿಲ್ವ, ಉಜಿರೆಯಲ್ಲಿರೋ ಫೆಸಿಲಿಟಿ ಈಸ್ ಈಕ್ವಲ್ ಟು ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ಗೆ ನೀವು ತಯಾರಾಗ್ಬೋದು. ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, SDM ಬ್ಯೂಟಿಫುಲ್ ಆಗಿರೋ ಗ್ರೌಂಡ್ಸ್ ಇದೆ, ನಿಮಗೆ ಟ್ರಯಲ್ ರನ್ ಅಂತ ನ್ಯಾಚುರಲ್ ಎನ್ವೈರ್ಮೆಂಟಲ್ಲಿ. ಇಂಥ ಫೆಸಿಲಿಟಿ ಮತ್ತು ಇಂಥ ಎನ್ವೈರ್ಮೆಂಟ್ ಇವನ್ ಒಬ್ಬ ಸಿಟಿಯಲ್ಲಿ ಆ್ಯಕ್ಚುಲಿ ಹೇಳಿದರೆ ಜಿಮ್ಗಳು ಬಿಟ್ಟರೆ ನಿಮಗೆ ಯಾವುದೇ ಔಟ್ಡೋರ್ ಆ್ಯಕ್ಟಿವಿಟೀಸ್ನ ಮಾಡೋಕ್ಕಾಗೋದಿಲ್ಲ. ಆಫ್ಟರ್ 7 o'clock ನೀವು ಬೆಂಗಳೂರಲ್ಲಾಗಲಿ ಮುಂಬೈ ಆಗಲಿ ಡೆಲ್ಲಿ ಆಗಲಿ ಆಗಲಿ ಓಡೋದು ಇಂಪಾಸಿಬಲ್. ಯು ಕೆನಾಟ್ ಡೂ ಔಟ್ಡೋರ್ಸ್. ಉಜಿರೆ ಅಂತಹ ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲ ಮೂಡಿಬಿದ್ರೆ ಅಂತಹ ಗ್ರಾಮೀಣ ಪ್ರದೇಶದಲ್ಲಿ ಇರುವ ಫೆಸಿಲಿಟಿ ಖಂಡಿತವಾಗಿಯೂ ತುಂಬ ಅತ್ಯುತ್ತಮ. ಇದು ನಿಮಗೆ ಗ್ರೌಂಡ್ ಇಲ್ಲದಿದ್ದರೂ ನ್ಯಾಚುರಲ್ ಟ್ರೇಲ್ಸ್ ಏನಿದೆ ಅದರಲ್ಲಿ ಓಡಿದರೆ ಇಲ್ಲ ವರ್ಕೌಟ್ ಮಾಡಿದರೆ ಐ ಥಿಂಕ್ ದೇರ್ ಆರ್ ಲಾಟ್ ಆಫ್ ಫೆಸಿಲಿಟೀಸ್. ಅದರ ಬಗ್ಗೆ ನನ್ನ ಲೆಕ್ಕದಲ್ಲಿ ಅದು ತಪ್ಪು ಕಲ್ಪನೆ. ಇದು ಮನಸ್ಸಿಗೆ ಇಟ್ ಈಸ್ ಅ ಮೈಂಡ್ ಬ್ಲಾಕ್ ಅಂತ ಕರಿತೀನಿ ನಾನು. ಇಟ್ ಈಸ್ ನಾಟ್ ಅಬೌಟ್ ಫೆಸಿಲಿಟಿ ಇಲ್ಲ ವಾತಾವರಣದ ಬಗ್ಗೆ ಇಲ್ಲ ಇರೋ ಫೆಸಿಲಿಟಿ ಬಗ್ಗೆ ಅಲ್ಲ.
4: ಈಗ ಇನ್ನೊಂದು ಏನಂತ ಹೇಳಿದರೆ ಈಗ ಕಾಮನ್ ಪರ್ಸೆಪ್ಷನ್ಸ್ ಅಂತೇಳಿ ಒಂದಿದೆ. ಈಗ ನಾನು ಫಿಟ್ನೆಸ್ ಅಂತೇಳಿ ಹೇಳಿದ ಕೂಡಲೇ ಕೆಲವರಿಗೆ ಮೈಂಡ್ ಸೆಟ್ಟಲ್ಲಿ ಬಂದು ಕೂರುವಂಥದ್ದು ನಂದು ಸಿಕ್ಸ್ ಪ್ಯಾಕೇ ಬರಬೇಕು. ಸೊ ಈ ಥರದ ಜೀವನ ಶೈಲಿ ಕೆಲವರು ಒಗ್ಗಿಕೂಡಿಸ್ಕೊಳ್ತಾರೆ. ಸೊ ಇಂಥವರಿಗೆ ನೀವು ಒಂದು ಏನು ಸಜೆಷನ್ ಕೊಡ್ತೀರಿ ಅಂದರೆ ಅದೇ ಮೇಯ್ನ್ ಅಂತೇಳಿಯಾ ಇಲ್ಲ ಫಿಟ್ನೆಸ್ ಅಂತೇಳಿದರೆ ಜಸ್ಟ್ ಒಂದು ನಮ್ಮ ಬಾಡಿಗೆ ಒಂದು ರಿಲೀಫನ್ನು ಕೊಡುವಂಥದ್ದ?
3: ಈಗ ಸಿಕ್ಸ್ ಪ್ಯಾಕ್ಸ್ ಅಂತ ಹೇಳುವಂಥದ್ದು ಏನು ಅಂದರೆ ಅದು ಒಬ್ಬೊಬ್ಬರ ಇಂಟ್ರೆಸ್ಟ್. ಸಿ ಇಟ್ ಈಸ್ ಅ ಫಿಸಿಕಲ್ ಅಪಿಯರೆನ್ಸ್ ಅಂತ ಕರಿತೀವಿ. ಬಟ್ ನಿಮಗೆ ಫಿಟ್ನೆಸ್ ಅಂದರೆ ಫಿಟ್ನೆಸ್ ಅಂತ ಹೇಳುವಂಥದ್ದು ಏನು? ನಿಮ್ಮ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವಂಥ ಒಂದು ರೀತಿ ಅದು ಫಿಟ್ನೆಸ್ ಅಂತ ಹೇಳುವಂಥ. ಅಂದರೆ ನಾನು ದಷ್ಟಪುಷ್ಟವಾಗಿರಬೇಕು, ನೀಟಾಗಿರಬೇಕು, ಕ್ಲೀನಾಗಿರಬೇಕು, ಫ್ಯಾಟ್ ಇರಬಾರ್ದು, ಇದು ಫಿಟ್ನೆಸ್. ನಿಮಗೆ ಸಿಕ್ಸ್ ಪ್ಯಾಕ್ಸ್ ಅಂತ ಹೇಳುವಂಥದ್ದು ಅದು ನಾನು ಹೇಗೆ ಕಾಣಬೇಕು ಅಂತ ಹೇಳುವಂಥದ್ದು. ಸಿಕ್ಸ್ ಪ್ಯಾಕ್ಸ್ ಮಾಡೋದರಲ್ಲಿ ತಪ್ಪೇನಿಲ್ಲ, ಅದನ್ನು ಮೇಂಟೈನ್ ಮಾಡಲಿಕ್ಕೆ ಆಗತ್ತಾ ಅಂತ ಹೇಳುವಂಥದ್ದು ಅದೊಂದು ಪ್ರಶ್ನೆ. ಅದನ್ನು ಮೇಂಟೈನ್ ಮಾಡಿದವರು ಇದ್ದಾರೆ, ಮಾಡಲಿಕ್ಕೆ ಆಗದವರು ಇದ್ದಾರೆ. ಬಟ್ ಫಿಟ್ನೆಸ್ನ ನೀವು ಯಾವತ್ತಿಗೂ ಮೇಂಟೈನ್ ಮಾಡ್ಬೋದು. ಅದಕ್ಕೆ ನೀವು ಇದೇ ಥರ ಇರಬೇಕು ಇಲ್ಲ ಅದು ಹಿಂಗೆ ಕಾಣಬೇಕು ಅಂತಂದ್ರೆ ನೀವು ಸ್ಲಿಮ್ ಫಿಟ್ ಆ್ಯಂಡ್ ಹೆಲ್ದಿ ಕಾಣುವಂಥದ್ದು ತುಂಬ ಇಂಪಾರ್ಟೆಂಟ್. ಸೊ ಫಿಟ್ನೆಸ್ ಐ ಥಿಂಕ್ ಈಸ್ ಮೋರ್ ಇಂಪಾರ್ಟೆಂಟ್. ಇಟ್ ಈಸ್ ನಾಟ್ ಅಬೌಟ್ ಸಿಕ್ಸ್ ಪ್ಯಾಕ್ ಬಗ್ಗೆ ತುಂಬ ಗಮನ ಕೊಡುವಂಥದ್ದು ಅಗತ್ಯ ಇಲ್ಲ. ಹೆಂಗಿದ್ದಾಗ ಓಕೆ. ಇನ್ನೊಂದೇನು ಅಂದರೆ ಕೊನೆಯದಾಗಿ ಈ ಫಿಟ್ನೆಸ್ ಬಗ್ಗೆ ನಾವು ಮಾತಾಡಿದಾಗ ನನಗೆ ಬಹಳ ಒಂದು ಏನು ಹೇಳ್ತೇನೆ ಅಂದರೆ ಅಸಮಾಧಾನಕರ ಅಂತ ಹೇಳ್ಬೋದು. ಏನು ಅಂದರೆ ನನಗೆ ಟೈಮ್ ಇಲ್ಲ, ಇಲ್ಲ ನನಗೆ ಫೆಸಿಲಿಟಿ ಇಲ್ಲ, ಇಲ್ಲ ನನಗೆ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳುವಂಥದ್ದು ಇದೆಯಲ್ಲ, ಇದು ಈ ಮೈಂಡ್ ಸೆಟ್ನ ಚೇಂಜ್ ಮಾಡಬೇಕು ನಾವು. ಐ ಥಿಂಕ್ ನಾನು ನನ್ನ ದಿನದಲ್ಲಿ ಅಟ್ಲೀಸ್ಟ್ 30 ನಿಮಿಷ, ಅದು ಕೆಲವರು ಬೇರೆ ಬೇರೆ ರೀತಿಯಲ್ಲಿ ನಿನಗೇನು ಬೆನಿಫಿಟ್ ಇದೆ ಇದರಿಂದ, ನಿನಗೆ ದುಡ್ಡು ಸಿಗ್ತದಾ ಈ ಇವೆಂಟ್ಗಳಿಂದ ಮಾಡೋದ್ರಿಂದ, ಇಲ್ಲ ನಿನಗೆ ಏನಾದರೂ ನ್ಯಾಷನಲ್ಸ್ ಹೋಗ್ತೀಯ. 40 ವರ್ಷದ ನಂತರ ಯಾರೂ ಫಿಟ್ನೆಸ್ ಬಗ್ಗೆ ನ್ಯಾಷನಲ್ಸ್ ಹೋಗ್ಲಿಕ್ಕೆ ಆಗೋದಿಲ್ಲ. ನೀವು 12ನೇ ವರ್ಷಕ್ಕೆ ಶುರು ಮಾಡಬೇಕು ನ್ಯಾಷನಲ್ಸ್ ಹೋಗ್ಲಿಕ್ಕೆ. ದುಡ್ಡು ಸಿಗತ್ತೆ ಅಂತ ನೀವು ಹೆಲ್ತ್ನ ಮೇಂಟೈನ್ ಮಾಡುವಂಥದ್ದಲ್ಲ. ಸೊ ಇದು ನಾವು ಏನು ಅಳಗೊಡಿಸ್ಕೋಬೇಕು ಅಂದರೆ ನಮ್ಮ ಜೀವನ ಶೈಲಿಯಲ್ಲಿ ನಾನು ಮುಂಚೆನೂ ಅದೇ ಹೇಳಿದಲ್ಲ, ಅದೊಂದು ಟೈಮ್ ಟೇಬಲ್ ಆಗಬೇಕು. ಬೆಳಿಗ್ಗೆ ಎದ್ದು ಒಂದು 30 ನಿಮಿಷ ಇಲ್ಲ ಸಂಜೆ ಅದಕ್ಕೋಸ್ಕರ ಒಂದು 30 ನಿಮಿಷ ಕರೆಕ್ಟಾಗಿ ಇಟ್ಕೊಳ್ಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಪೀಪಲ್ ಆರ್ ಕ್ವೈಟ್ ಅವೇರ್ ಬಿಕಾಸ್ ಏನಕ್ಕೆ ಅಂದರೆ ವರ್ಕ್ ಪ್ರೆಷರ್ ತುಂಬ ಇದೆ. ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು ನಮ್ಮ ದೇಶ ಯಾವ ಲೆವೆಲಲ್ಲಿ ಪ್ರೋಗ್ರೆಸ್ ಆಗ್ತಾ ಇದೆ ಮತ್ತು ಎಂಪ್ಲಾಯ್ಮೆಂಟ್ ಯಾವ ಥರ ಜನ್ರೇಟ್ ಆಗ್ತಾ ಇದೆ, ಜನರು ತುಂಬ ಬ್ಯುಸಿ ಆಗಿದ್ದಾರೆ. ಆ ಟೈಮಲ್ಲಿ ನಿಮ್ಮ ಹೆಲ್ತ್ನ ಮೇಂಟೈನ್ ಕಾಪಾಡಿಕೊಂಡಿದ್ರೆ ಯು ಕ್ಯಾನ್ ವರ್ಕ್ ಫಾರ್ ಲಾಂಗರ್, ಲಿವ್ ಫಾರ್ ಲಾಂಗರ್. ಸೊ ನೀವು ಜಾಸ್ತಿ ದಿನ ಬದುಕ್ಬೋದು, ಜಾಸ್ತಿ ದಿನ ಕೆಲಸನೂ ಮಾಡ್ಬೋದು, ನಿಮ್ಮ ಫ್ಯಾಮಿಲಿನ ಸಪೋರ್ಟ್ ಮಾಡ್ಬೋದು. ಸೊ ಇದನ್ನು ಒಂದು ಜೀವನ ಶೈಲಿಯಾಗಿ ತಗೋಬೇಕೇ ವಿನಃ ಅದನ್ನು ಯಾವುದೋ ಒಂದು ಯಾರೋ ಹೇಳಿದರೂ ಇಲ್ಲ ನನಗೇನೋ ಒಂದು ಶಾರ್ಟ್ ಟರ್ಮ್ ಗೋಲ್ಗೆ ಮಾಡಬೇಕು ಅಂತ ಮಾಡಬಾರ್ದು. ಇದಕ್ಕೆ ಒಳ್ಳೆ ಎಕ್ಸಾಂಪಲ್ ನನಗೆ ನಾನು ನೋಡಿದವರ ಪ್ರಕಾರ ಇವನ್ ನಾನು ಅಮೇರಿಕನ್ಸ್ ಆಗಿರ್ಬೋದು, ಯುರೋಪಿಯನ್ಸ್, ಆಫ್ರಿಕನ್ಸ್ ಏನು ಅಂದರೆ ಒಂದು ವರ್ಷ ಫ್ಯೂ ಇಯರ್ಸ್ ಆದಮೇಲೆ ಬಿಡ್ತಾರೆ. ಅದರ ನಂತರ ನೀವು ನ್ಯಾಷನಲ್ ಅಥ್ಲೆಟ್ನ ನೋಡಿದರೆ ಅವನು ತುಂಬ ದಪ್ಪವಾಗಿ ಇರ್ತಾನೆ. ಬಟ್ ಜಪಾನಿಗಳು ಅವರು 101 ವರ್ಷದಲ್ಲಿಯೂ ಅವನು ಲೀನ್ ಆ್ಯಂಡ್ ಫಿಟ್ ಆಗಿರ್ತಾನೆ. ಅವನು ಅದನ್ನು ಇವನು ಬೆಳಿಗ್ಗೆ ಎದ್ದು 99, 100 ವರ್ಷದವನು ಕೂಡ ಅವನ ಜೀವನ ಶೈಲಿಯನ್ನು ಅದನ್ನು ಆ ದೇಶ ಅದಕ್ಕೆ ಆ ಲೆವೆಲ್ಗೆ ಪ್ರೋಗ್ರೆಸ್ ಆಗಿದೆ. ಅವರ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಕರಿತೇವೆ, ದೇರ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಈಸ್ ಮೋರ್ ದೆನ್ 90 ಇಯರ್ಸ್. ದೇರ್ ರಿಟೈರ್ಮೆಂಟ್ ಈಸ್ ಆಲ್ಮೋಸ್ಟ್ 60-65 ಇಯರ್ಸ್. ನಮಗೆಲ್ಲ 58 ವರ್ಷಕ್ಕೆ ನಾವು ಆಲ್ಮೋಸ್ಟ್ ನಮ್ಗೆ ಏನು ಇರೋದಿಲ್ಲ ಅದು ಲಾಸ್ಟ್ ಫ್ಯೂ ಇಯರ್ಸ್. ಸೊ ಅದನ್ನು ನಾನು ಫಿಟ್ನೆಸ್ನ ಜೀವನ ಶೈಲಿಯಾಗಿ ಅಳವಡಿಸ್ಕೋಬೇಕು ಅಂತ ನಂದೊಂದು ಅನಿಸಿ. ಈಗ ಕಾಂಪಿಟೇಟಿವ್ ರೇಸ್ಗಳಿಗೆ ನಾನು ಹೋಗೋದಿಲ್ಲ. ಬೇಸಿಕಲಿ ನನ್ನ ಫಿಟ್ನೆಸ್ಗೋಸ್ಕರ ಈಗಲೂ ನಾನು ಕಂಟಿನ್ಯೂ ಮಾಡಿ ಬೆಳಿಗ್ಗೆ 1 ಅವರು ಸಂಜೆ 1:30. ಯಾಕೆಂದರೆ ಈಗ ಫ್ಯಾಮಿಲಿಯಾಗಿ ಮಕ್ಕಳಾದಮೇಲೆ ಹೋಲ್ ಸ್ಟೋರಿ ಚೇಂಜ್ ಆಗ್ತದೆ. ಸೊ ನಾವು ಫ್ಯಾಮಿಲಿನ ಸಪೋರ್ಟ್ ಮಾಡಬೇಕು, ಕೆಲಸಕ್ಕೂ ಹೋಗಬೇಕು, ಫಿಟ್ನೆಸ್ಗೂ ಮಾಡಬೇಕು. ಅದು ನೀವು ಬೇರೆಯವ್ರಿಗೋಸ್ಕರ ಮಾಡ್ಬೋದು, ನಿಮಗೋಸ್ಕರ ಮಾಡಿದಾಗ ಯು ಕ್ಯಾನ್ ಸಿ ದ ಸ್ಯಾಟಿಸ್ಫ್ಯಾಕ್ಷನ್. ಸೊ ದಟ್ ಈಸ್ ದ ಬೇಸಿಕ್ ಫೌಂಡೇಶನ್ ಆಫ್ ಯುವರ್ ಫಿಟ್ನೆಸ್ ಅಂತ ಐ ಫೀಲ್.
2: ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.
1: ಇದುವರೆಗೆ ನಿತ್ಯ ಜೀವನದಲ್ಲಿ ಫಿಟ್ನೆಸ್ ಈ ವಿಚಾರದ ಬಗ್ಗೆ ಮಾತುಕತೆ ಕೇಳಿದಿರಿ. ಸಂದರ್ಶನದಲ್ಲಿ ಪಾಲ್ಗೊಂಡವರು ಮಹೇಶ್ ಕುಮಾರ್ ಲೊಂಡೆ, ಕಾರ್ಯಕ್ರಮ ನಡೆಸಿಕೊಟ್ಟವರು ಶರತ್ ಚಂದ್ರ ಮತ್ತು ಸಚಿನ್ ಹೆಬ್ಬಾರ್.
5: ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

ಹಲೋ ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ.

ನೀವು ಕೇಳ್ತಾ ಇರೋದು SGM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ RJ ಹರ್ಷಿತಾ ಶಿಶಿಲ. ಖುಷಿ ಖಜಾನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ನಾನಿವತ್ತು ನಮ್ಮ ಪ್ರೋಗ್ರಾಂನಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಬಗ್ಗೆ ಮಾತಾಡ್ತಿದ್ದೀನಿ. ಇನ್ನೇನು ಮಳೆಗಾಲ ಶುರುವಾಗೋಯ್ತು, ಈ ಸ್ಪೆಷಲ್ ಗೆಸ್ಟ್ನ ನಾವೆಲ್ಲರೂ ನಮ್ಮನೆ ಕರ್ಕೊಂಡು ಬಂದೇ ಬರ್ತೀವಿ. ನಾನು ಯಾವ ಗೆಸ್ಟ್ ಬಗ್ಗೆ ಮಾತಾಡಿದೆ ಅಂತ ಗೊತ್ತಾಗ್ತಿಲ್ವಾ? ಅದೇ ನಮ್ಮ ಮಳೆಗಾಲದ ಫ್ರೆಂಡ್ ಛತ್ರಿ ಬಗ್ಗೆ ಮಾತಾಡ್ತಿದ್ದೆ. ಅದು ಬರೀ ಗೆಸ್ಟ್ ಅಲ್ಲ, ಅದು ಮಳೆಗಾಲದ ಹೀರೋ. ನಾನು ಯಾಕೆ ಛತ್ರಿಗೆಲ್ಲ ಇಷ್ಟೊಂದು ಬಿಲ್ಡಪ್ ಕೊಡ್ತೀನಿ ಅನ್ಕೋಬೇಡಿ. ಛತ್ರಿ ಮಳೆಗಾಲದಲ್ಲಿ ಕಡೆಗಣಿಸುವ ವಸ್ತು ಅಂತೂ ಖಂಡಿತ ಅಲ್ಲ. ಹಾಗಾದ್ರೆ ಈ ಛತ್ರಿ ಬಗ್ಗೆ ಒಂಚೂರು ಸ್ಪೆಷಲ್ ಆಗಿರೋದೇನಾದರೂ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳನ್ನು ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಇವಾಗ ಛತ್ರಿ ಇದೆ ಅಂತ ಗೊತ್ತು, ಆದ್ರೆ ಅದರ ಇತಿಹಾಸ ಏನು ಅಂತ ಯಾರಿಗಾದ್ರೂ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳೋಣ ಬನ್ನಿ. ನಾವಿವತ್ತು ಬಳಸುವಂತಹ ಛತ್ರಿಗೆ ಸುಮಾರು 4,000 ವರ್ಷದಷ್ಟು ಹಳೆ ಇತಿಹಾಸ ಇದೆ. ಪ್ರಾಚೀನ ಕಾಲದಲ್ಲಿ ಈಜಿಪ್ಟ್, ಚೀನಾ ಮತ್ತೆ ಭಾರತದಲ್ಲಿ ಕೂಡ ಈ ಛತ್ರಿನ ಬಳಸ್ತಾ ಇದ್ರು. ಆದ್ರೆ ಆಗೆಲ್ಲ ಛತ್ರಿನ ಮಳೆಗಾಲದಿಂದ ಪ್ರೊಟೆಕ್ಷನ್ ಪಡೆಯಕ್ಕಲ್ಲ, ಬದಲಾಗಿ ಬಿಸಿಲಿಂದ ತಪ್ಪಿಸ್ಕೊಳ್ಳಕ್ಕೆ ಬಳಸ್ತಾ ಇದ್ರು. ಅದಕ್ಕಾಗಿಯೇ ಇದನ್ನ ಇಂಗ್ಲಿಷ್ನಲ್ಲಿ ಅಂಬ್ರೆಲ್ಲಾ ಅಂತ ಕರೀತಾರೆ. ಅಂಬ್ರ ಅಂದ್ರೆ ನೆರಳು ಅಂತ ಅರ್ಥ. ಅಂಬ್ರೆಲ್ಲಾ ಅಂದ್ರೆ ನೆರಳು ನೀಡೋ ವಸ್ತು ಅಂತ ಅರ್ಥ. ಅದಾಗಿ ಸುಮಾರು 2,000 ವರ್ಷಗಳ ಹಿಂದೆ ಚೀನಾದಲ್ಲಿ ವಾಟರ್ ಪ್ರೂಫ್ ಕೊಡೆಗಳನ್ನ ತಯಾರಿಸುವುದಕ್ಕೆ ಶುರು ಮಾಡ್ತಾರೆ. ಇದರಿಂದ ಮಳೆಯಿಂದನೂ ರಕ್ಷಣೆ ಪಡೆಯುವುದಕ್ಕೆ ಛತ್ರಿ ಹೆಲ್ಪ್ ಮಾಡ್ತು. ಇದಿಷ್ಟು ಕೊಡೆಯ ಹಿಸ್ಟ್ರಿ. ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲಾ. ಛತ್ರಿ ಬಗ್ಗೆ ಇನ್ನೇನು ಸ್ಪೆಷಲ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ತೀನಿ ಕೇಳಿ. ಜಪಾನ್ನಲ್ಲಿ ಪಾರದರ್ಶಕ ಛತ್ರಿ ಅಂದರೆ ಟ್ರಾನ್ಸ್ಪರೆಂಟ್ ಛತ್ರಿಗಳು ಬಹಳ ಫೇಮಸ್. ಯಾಕಂದರೆ ಮಳೆ ಸಮಯದಲ್ಲಿ ರಸ್ತೆಯಲ್ಲಿ ನಡೆಯುವಾಗ ಮುಂದೆ ಸ್ಪಷ್ಟವಾಗಿ ಕಾಣೋದ್ರಿಂದ ಜನ ಹೆಚ್ಚು ಟ್ರಾನ್ಸ್ಪರೆಂಟ್ ಛತ್ರಿಗಳ ಕಡೆ ವಾಲ್ತಿದ್ದಾರೆ. ಇನ್ನು ಥೈಲ್ಯಾಂಡ್ನಲ್ಲಿ ಕೈಯಿಂದ ತಯಾರಿಸುವಂತಹ ಬಣ್ಣ ಬಣ್ಣದ ಛತ್ರಿಗಳು ವಿಶ್ವ ಪ್ರಸಿದ್ಧ. ಹಾಗೆ ಭಾರತದಲ್ಲಿ ಈ ದೇವಸ್ಥಾನದ ಜಾತ್ರೆ, ಉತ್ಸವ ಮತ್ತು ಧಾರ್ಮಿಕ ಮೆರವಣಿಗೆಗಳಲ್ಲಿ ಅಲಂಕಾರಿಕ ಛತ್ರಿಗಳನ್ನು ಬಳಸ್ತಾರೆ. ಭಾರತದಲ್ಲಿ ಮಳೆ ಮತ್ತು ಬಿಸಿಲು ಒಂದೇ ಪ್ರಮಾಣದಲ್ಲಿ ಆಗೋದ್ರಿಂದ ಎರಡಕ್ಕೂ ಛತ್ರಿ ಬೇಕೇ ಬೇಕು. ಇನ್ನು ಬ್ರಿಟನ್ನಲ್ಲಿ ಕಪ್ಪು ಬಣ್ಣದ ಛತ್ರಿಯನ್ನು ಹೆಚ್ಚು ಬಳಸ್ತಾರೆ. ಅಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದ ಛತ್ರಿ ಅವರ ಲೈಫ್ನ ಒಂದು ಅವಿಭಾಜ್ಯ ಅಂಗ ಆಗಿಬಿಟ್ಟಿದೆ. ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳನ್ನು ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಭಾರತದ ಜನ ಬಣ್ಣಗಳಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದು ಬಟ್ಟೆ ಆಗಿರ್ಲಿ, ಛತ್ರಿ ಆಗಿರ್ಲಿ, ಕಲರ್ಫುಲ್ ಆಗಿರ್ಬೇಕು. ಅದರಲ್ಲೂ ಭಾರತದ ಮಹಿಳೆಯರಿಗೆ ದೊಡ್ಡ ದೊಡ್ಡ ಹೂವಿನ ಚಿತ್ರ ಇರುವಂತಹ, ಬಣ್ಣ ಬಣ್ಣದ ಕಲರ್ನಿಂದ ಕೂಡಿರುವಂತಹ ಛತ್ರಿಗಳು ಹೆಚ್ಚು ಇಷ್ಟ. ನೀಲಿ, ಗುಲಾಬಿ, ಹಳದಿ ಮೊದಲಾದ ತಿಳಿ ಬಣ್ಣಗಳಿಗೆ ಜನ ಬೇಗ ಮಾರು ಹೋಗ್ತಾರೆ. ಆದ್ರೆ ಕೆಲವರು ಮಾತ್ರ ಕಪ್ಪು ಬಣ್ಣವನ್ನೇ ಆಯ್ಕೆ ಮಾಡುವುದು, ಯಾಕಂದ್ರೆ ಇದು ಒಂದು ಫೈನ್ ಮತ್ತೆ ಕ್ಲಾಸಿಕ್ ಲುಕ್ ಕೊಡುತ್ತೆ. ಚಿಕ್ಕ ವಯಸ್ಸಲ್ಲಿ ಅಂಗಡಿನಲ್ಲಿರೋ ಎಲ್ಲಾ ಛತ್ರಿಗಿಂತನೂ ಚೆನ್ನಾಗಿರೋ ಛತ್ರಿನ ತಗೋಬಂದು ಹೆಸರು ಬರೆದಿಟ್ರು ಕೂಡ ಮಳೆಗಾಲ ಮುಗಿಯೋಷ್ಟೊತ್ತಿಗೆ ಛತ್ರಿನೇ ಇರ್ತಿರ್ಲಿಲ್ಲ. ನಾವು ಕಳೆದು ಹೋದ್ರು ಪರವಾಗಿಲ್ಲ, ನಮ್ ಛತ್ರಿ ಕಳ್ದೋಗ್ಬಾರ್ದು ಅಂತ ಅಷ್ಟು ಜೋಪಾನ ಮಾಡ್ತಿದ್ರು. ಅದು ಹೇಗ್ ನಮ್ ಕೈಯಿಂದ ಮಿಸ್ ಆಗ್ತಿತ್ತು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅದ್ ಏನೇ ಇರ್ಲಿ, ಹಾಗಾದ್ರೆ ನಾವ್ ಮುಂದಿನ ವಿಷಯಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಬ್ಯೂಟಿಫುಲ್ ಸಾಂಗ್ ನಿಮ್ಗೋಸ್ಕರ ಬರ್ತಿದೆ, ಕೇಳ್ಕೊಂಡು ಬೇಗ ಬನ್ನಿ.
1: ಅರೆ ಯಾರ್ರಿ, ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು ಹಳೆ ರಾಜರು ಅಪ್ಪನೇ ಇದ್ದು

ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ನಾವು ಹಿಂದೆ ಕಲರ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ, ಹಾಗಾದ್ರೆ ಛತ್ರಿ ತಗೋಬೇಕಾದ್ರೆ ಕಲರ್ ಮಾತ್ರ ನೋಡಿದ್ರೆ ಸಾಕಾ? ಖಂಡಿತ ಇಲ್ಲ, ಕಲರ್ ಜೊತೆ ಕ್ವಾಲಿಟಿನೂ ಬೇಕು. ಹಾಗಾದ್ರೆ ಯಾವೆಲ್ಲ ಕ್ವಾಲಿಟಿ ಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ. ನಾವು ಛತ್ರಿ ತಗೋಬೇಕಾದ್ರೆ ಒಂದೊಳ್ಳೆಯ ಲೈಟ್ ವೈಟ್ ಇರೋ, ಹಿಡ್ದಾಗ ಭಾರ ಇಲ್ದಿರೋ ಛತ್ರಿನ ನೋಡಿ ತಗೋಬೇಕು. ಸುಲಭವಾಗಿ ಮಡ್ಚಕ್ಕಾಗುವಂತ ಮತ್ತೆ ಸುಲಭವಾಗಿ ಬಿಡಿಸೋದಕ್ಕಾಗುವಂತ, ಬ್ಯಾಗ್ನಲ್ಲಿ ಇಡೋಕೆ ಕಂಫರ್ಟಬಲ್ ಆಗೋ ಛತ್ರಿನೇ ನೋಡಿ ತಗೋಬೇಕು. ಜೊತೆಗೆ ವಾಟರ್ ಪ್ರೂಫ್ ಫ್ಯಾಬ್ರಿಕ್ನಿಂದ ತಯಾರಾಗಿದೆಯಾ ಇಲ್ವಾ ಅಂತ ನೋಡಬೇಕು. ಇಲ್ಲ ಅಂದರೆ ಮಳೆ ನೀರು ಲೀಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಛತ್ರಿಯ ಹಿಡಿಕೆ ಅಂದರೆ ಹ್ಯಾಂಡಲ್ ಕೂಡ ನಾವು ಗಮನಿಸೋದು ಉತ್ತಮ. ಸರಿ, ಹಾಗಾದ್ರೆ ಇವತ್ತಿನ ಪ್ರೋಗ್ರಾಮ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸತಿ ಸಿಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆಗಳು. ಈ ಗೀತೆಗಳಿಗೆ ಸಾಹಿತ್ಯ ಬರೆದು ಸಂಗೀತ ನೀಡಿದವರು ಹಂಸಲೇಖ. ಮೊದಲ ಗೀತೆ SP ಬಾಲಸುಬ್ರಹ್ಮಣ್ಯಂ ಇವರ ಧ್ವನಿಯಲ್ಲಿ.

ಬೆಳ್ಳಿ ಕಲುಂಗುರ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮುಂದಿನ ಗೀತೆ ಹಾಡಲಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಮತ್ತು KS ಚಿತ್ರ.

0: ನೀವು ಕೇಳ್ತಾ ಇರೋದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ನಾನು ಮತ್ತೆ ಅಜ್ಜಿ ಆಗ್ಬೇಕು, ಆದ್ರೆ ಈಗಲ್ಲ. ಮೊದಲು ನನ್ನ ಸೊಸೆ ಸಂಪೂರ್ಣವಾಗಿ ಆರೋಗ್ಯವಂತಳಾಗ್ಬೇಕು. ಎಷ್ಟೇ ಆದ್ರೂ ಮುಂದಿನ ಮಗು ಕೂಡ ಇಷ್ಟೇ ಆರೋಗ್ಯವಾಗಿ ಇರ್ಬೇಕು ನನಗೆ.
2: ಹೌದು ಅತ್ತೆ, ಹಾಗಾಗಿ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡ್ತೀವಿ,
1: ಜವಾಬ್ದಾರಿ ನಿಭಾಯಿಸ್ತೀವಿ. ಇದುವೇ ನಮ್ಮ ಪ್ಲಾನ್.
3: ತಾಯಿ ಮತ್ತು ಮಗುವಿನ ಆರೋಗ್ಯದ ಪ್ಲಾನ್ ಮಾಡಿರಿ. ಮಕ್ಕಳ ನಡುವೆ 3 ವರ್ಷದ ಅಂತರ ಇದ್ದರೆ ಒಂದು ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
4: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
0: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಮಾಮಾ
1: ಹೇಳಿಗುಡಿ,
0: ನೀವು ಅಜ್ಜನಿಗೆ ಯಾಕೆ ಇಷ್ಟ ಹೆದರ್ತೀರಾ?
1: ನಾನ ಖಂಡಿತ ಇಲ್ಲ. ಅಪ್ಪ ಹೇಳಿ, ಅಪ್ಪ 10,000 ರೂಪಾಯಿ ಈಗ ಬ್ಯಾಂಕ್ಗೆ ಹೋಗಿ ಕಳಿಸ್ತೀನಿ.
0: ಹೆದರಿದ್ರಲ್ವಾ, ಈ ಹೆದರಿಕೆಯನ್ನು ಇನ್ನೂ ಹೆಚ್ಚಿಸೋಣ.
1: ಅಂದ್ರೆ
0: ಇವತ್ತು ರವಿವಾರ ಅಲ್ವಾ? ರಿಲ್ಯಾಕ್ಸ್, ಬ್ಯಾಂಕ್ ಬಂದ್ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲ, ಇದು ಸಿಗುತ್ತೆ ದಿನ 24 ಗಂಟೆ. ಈಗ ಬ್ಯಾಂಕಿಂಗ್ ಆಗಿದೆ ಸುಲಭ, ಡಿಜಿಟಲ್ ಬ್ಯಾಂಕಿಂಗ್, ಬರೀ ಒಂದು ಬೆರಳಿನ ತುದಿಯ ಕೆಲಸ. ಹೇಳಿ ಹೇಗೆ ಕಳಿಸೋದು? NEFT, IMPS, UPI,
1: ಯಾವ್ದ್ರಲ್ಲಾದ್ರೂ. ವಾಹ್, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಎಲ್ಲಿಂದ್ಲೂ ಯಾವಾಗ್ಲೂ, ಈಗ ನಾನು ಆಗ್ತೀನಿ ಡಿಜಿಟಲ್, ಆಮೇಲೆ ಭಯವಿಲ್ಲ.
0: ಅರೆ ಅಜ್ಜ,
1: ಅಪ್ಪ
2: RBI ಹೇಳುತ್ತೆ ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ನನ್ ಮಗಳು ಮದ್ವೆ ಆಗ್ತಾಳೆ, ಆದ್ರೆ ಈಗಲ್ಲ. ತನುಮನ ಬಲಗೊಂಡ ನಂತರ ಈಗ ನನ್ನ ಸರದಿ, ಜವಾಬ್ದಾರಿ ನಿಭಾಯಿಸೋದ್ರದ್ದು. ಮಗಳ ಪಾಲನೆ ಪೋಷಣೆ ಮಾಡಿ.
1: ನಾವು ನಿರ್ಧಾರ ಮಾಡಿದೀವಿ, ನನ್ನ ಮದುವೆ ವಿಚಾರ ಮಾತಾಡೋದು 18 ವರ್ಷ ವಯಸ್ಸಾದ ನಂತರನೇ. ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಮಕ್ಕಳ ಸಂತೋಷದ ಯೋಜನೆ ಮಾಡಿರಿ. ಸರಿಯಾದ ವಯಸ್ಸಿನಲ್ಲಿ ಮದುವೆ ಮಾಡಿದರೆ ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
3: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಡೆಲಿವರಿಗಾಗಿ ಹಾಸ್ಪಿಟಲ್ಗೆ ಹೋಗ್ತಾ ಇದೀಯಾ?
1: ಹೌದು ಆಂಟಿ.
0: ಎಲ್ಲ ಸರಿಯಾಗುತ್ತೆ, ನೀನು ಬರೀ ಮೊದಲನೇ ತಾಸನ್ನ ನೆನಪಿಟ್ಕೋ.
2: ಮೊದಲ ತಾಸು ನೆನಪಿದೆಯಾ?
1: ಹೌದು ಆಶಾ ಸಿಸ್ಟರ್,
3: ಮೊದಲನೇ ತಾಸು
4: ಕುಡಿಸಿದಾಳೆ ಅಮ್ಮ, ಕುಡಿಸಿದಾಳೆ.
5: ಮೊದಲ ಒಂದು ತಾಸಿನಲ್ಲಿ ತಾಯಿಯ ಮೊದಲ ಹಾಲು ಮಗುವನ್ನ ಬಲಿಷ್ಠವಾಗಿರೋ ಹಾಗೆ ಮಾಡುತ್ತೆ ರೋಗಗಳನ್ನ ಎದುರಿಸೋದಕ್ಕೆ. ಏನಂತೀರಾ? ತಾಯಿಯ ಹಾಲು ಲಾಭ ಬಹುಪಾಲು.
6: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
7: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ಅಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
2: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
2: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಇವತ್ತು ಊಟಕ್ಕೇನ್ ಮಾಡಿದೀಯಾ?
1: ಇವತ್ತು ಸಾರು, ಪಲ್ಯ, ಬಜ್ಜಿ, ಶುಂಠಿ ಚಟ್ನಿ ಮತ್ತೆ ರಾಗಿ ಅಂಬ್ಲಿ.
0: ಅರೆ ಅರೆ, ಇಷ್ಟೊಂದೆಲ್ಲ ಮಾಡ್ಬಿಟ್ಯಾ?
1: ನಿಮಗಾಗಿ ಅಲ್ಲ, ನಮ್ಮ ಮಗಳಿಗಾಗಿ.
0: ಓ,
2: ಆರು ತಿಂಗಳ ನಂತರ ಮಗುವಿಗೆ ತಾಯಿಯ ಹಾಲಿನ ಜೊತೆ ಮನೆ ಊಟ ಉಣಿಸಿ. ಆಗ ಅದು ಚುರುಕು ಮತ್ತು ಆರೋಗ್ಯಶಾಲಿಯಾಗತ್ತೆ. ನೆನಪಿರಲಿ, ಒಂದು ಬಾರಿ ಅಲ್ಲ, ಮೂರು ನಾಲ್ಕು ಬಾರಿ ಉಣಿಸಿ.
3: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ವಿವಿಧ ಭಾಷೆಗಳ ಸಂಗಮ ನಮ್ಮ ತುಳುನಾಡು, ಸಂಸ್ಕೃತಿಗಳ ನೆಲೆಬೀಡು. ನಮ್ಮಲ್ಲಿ ಯಕ್ಷಗಾನ, ಭೂತಕೋಲ, ಕಂಬಳ ಜಾತ್ರೆಗಳಿಗೆ ಕಡಿಮೆಯೇನೂ ಇಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂತಹದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ, ಬಡಿದೆಬ್ಬಿಸುವ ನಾದ ವೈಭವ, ಇದು ತಾಸೆಯ ಸದ್ದು, ನಾದಸ್ವರದ ಕಂಪು. ಇವು ಮೇಳೈಸಿದಾಗ ಒಮ್ಮೊಮ್ಮೆ ಒಗ್ಗೂಡುತ್ತದೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ, ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತದೆ, ಹೃದಯ ಸಂಭ್ರಮಿಸುತ್ತದೆ. ತುಳುನಾಡಿನ ಸೊಗಡು ನಮ್ಮ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಪ್ರತಿ ಕುಟುಂಬವು ಸುಖವಾಗಿದ್ದರೆ ಸಮಾಜವು ಸುಖವಾಗಿರುತ್ತೆ.
2: ಹೌದು, ಹಾಗಾಗಿ ನಾವು ಪ್ರತಿ ಕುಟುಂಬಕ್ಕೂ ಗರ್ಭ ನಿರೋಧಕದ ಬಳಕೆಯ ಪ್ರಯೋಜನಗಳನ್ನ ತಿಳಿಸಿ ಹೇಳ್ತೀವಿ. ಹೀಗಾಗಿ ಪ್ರತಿಯೊಬ್ಬ ತಾಯಿ ಮಗು ಆರೋಗ್ಯವಾಗಿರ್ತಾರೆ. ನಾನೊಬ್ಳು ಆಶಾ ವರ್ಕರ್.
3: ನಾನು ANM.
4: ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
5: ಸಮಾಜದ ಏಳ್ಗೆಗಾಗಿ ನಿಮ್ಮ ಜವಾಬ್ದಾರಿ ನಿರ್ವಹಿಸಿ, ಆಗ ಆಗುವುದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
6: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
7: ನಾನು ಮತ್ತೆ ಅಜ್ಜಿ ಆಗ್ಬೇಕು, ಆದ್ರೆ ಈಗಲ್ಲ. ಮೊದಲು ನನ್ನ ಸೊಸೆ ಸಂಪೂರ್ಣವಾಗಿ ಆರೋಗ್ಯವಂತಳಾಗ್ಬೇಕು. ಎಷ್ಟೇ ಆದ್ರೂ ಮುಂದಿನ ಮಗು ಕೂಡ ಇಷ್ಟೇ ಆರೋಗ್ಯವಾಗಿ ಇರ್ಬೇಕು ನನಗೆ.
2: ಹೌದು ಅತ್ತೆ, ಹಾಗಾಗಿ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡ್ತೀವಿ.
4: ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
5: ತಾಯಿ ಮತ್ತು ಮಗುವಿನ ಆರೋಗ್ಯದ ಪ್ಲಾನ್ ಮಾಡಿರಿ. ಮಕ್ಕಳ ನಡುವೆ 3 ವರ್ಷದ ಅಂತರ ಇದ್ದರೆ ಒಂದು ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
6: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
0: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಮಾಮಾ
1: ಹೇಳಿಗುಡಿ,
0: ನೀವು ಅಜ್ಜನಿಗೆ ಯಾಕೆ ಇಷ್ಟ ಹೆದರ್ತೀರ?
1: ನಾನ ಖಂಡಿತ ಇಲ್ಲ. ಅಪ್ಪ ಹೇಳಿ, ಅಪ್ಪ 10,000 ರೂಪಾಯಿ ಈಗ ಬ್ಯಾಂಕ್ಗೆ ಹೋಗಿ ಕಳಿಸ್ತೀನಿ.
0: ಹೆದರಿದ್ರಲ್ವಾ, ಈ ಹೆದರಿಕೆಯನ್ನು ಇನ್ನೂ ಹೆಚ್ಚಿಸೋಣ.
1: ಅಂದ್ರೆ
0: ಇವತ್ತು ರವಿವಾರ ಅಲ್ವಾ? ರಿಲ್ಯಾಕ್ಸ್, ಬ್ಯಾಂಕ್ ಬಂದ್ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲ, ಇದು ಸಿಗುತ್ತೆ ದಿನ 24 ಗಂಟೆ. ಈಗ ಬ್ಯಾಂಕಿಂಗ್ ಆಗಿದೆ ಸುಲಭ, ಡಿಜಿಟಲ್ ಬ್ಯಾಂಕಿಂಗ್, ಬರೀ ಒಂದು ಬೆರಳಿನ ತುದಿಯ ಕೆಲಸ. ಹೇಳಿ ಹೇಗೆ ಕಳಿಸೋದು? NEFT, IMPS, UPI,
1: ಯಾವ್ದ್ರಲ್ಲಾದ್ರೂ. ವಾಹ್, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಎಲ್ಲಿಂದ್ಲೂ ಯಾವಾಗ್ಲೂ, ಈಗ ನಾನು ಆಗ್ತೀನಿ ಡಿಜಿಟಲ್, ಆಮೇಲೆ ಭಯವಿಲ್ಲ.
0: ಅರೆ ಅಜ್ಜ,
1: ಅಪ್ಪ
2: RBI ಹೇಳುತ್ತೆ ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ನನ್ ಮಗಳು ಮದ್ವೆ ಆಗ್ತಾಳೆ, ಆದ್ರೆ ಈಗಲ್ಲ. ತನುಮನ ಬಲಗೊಂಡ ನಂತರ ಈಗ ನನ್ನ ಸರದಿ, ಜವಾಬ್ದಾರಿ ನಿಭಾಯಿಸೋದ್ರದ್ದು. ಮಗಳ ಪಾಲನೆ ಪೋಷಣೆ ಮಾಡಿ.
1: ನಾವು ನಿರ್ಧಾರ ಮಾಡಿದೀವಿ, ನನ್ನ ಮದುವೆ ವಿಚಾರ ಮಾತಾಡೋದು 18 ವರ್ಷ ವಯಸ್ಸಾದ ನಂತರನೇ. ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಮಕ್ಕಳ ಸಂತೋಷದ ಯೋಜನೆ ಮಾಡಿರಿ. ಸರಿಯಾದ ವಯಸ್ಸಿನಲ್ಲಿ ಮದುವೆ ಮಾಡಿದರೆ ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
3: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಡೆಲಿವರಿಗಾಗಿ ಹಾಸ್ಪಿಟಲ್ಗೆ ಹೋಗ್ತಾ ಇದೀಯಾ?
1: ಹೌದು ಆಂಟಿ.
0: ಎಲ್ಲ ಸರಿಯಾಗುತ್ತೆ, ನೀನು ಬರೀ ಮೊದಲನೇ ತಾಸನ್ನ ನೆನಪಿಟ್ಕೋ.
2: ಮೊದಲ ತಾಸು ನೆನಪಿದೆಯಾ?
1: ಹೌದು ಆಶಾ ಸಿಸ್ಟರ್,
3: ಮೊದಲನೇ ತಾಸು
4: ಕುಡಿಸಿದಾಳೆ ಅಮ್ಮ, ಕುಡಿಸಿದಾಳೆ.
5: ಮೊದಲ ಒಂದು ತಾಸಿನಲ್ಲಿ ತಾಯಿಯ ಮೊದಲ ಹಾಲು ಮಗುವನ್ನ ಬಲಿಷ್ಠವಾಗಿರೋ ಹಾಗೆ ಮಾಡುತ್ತೆ ರೋಗಗಳನ್ನ ಎದುರಿಸೋದಕ್ಕೆ. ಏನಂತೀರಾ? ತಾಯಿಯ ಹಾಲು ಲಾಭ ಬಹುಪಾಲು.
6: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
7: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡೋ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
2: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಬಡ್ಡಿ ಯಾರ ಜೊತೆ ಚಾಟಿಂಗ್ ಮಾಡ್ತಿದ್ಯಾ?
1: ಮಾಮಾ ನೋ ಶೇರಿಂಗ್.
0: ಏನಾದ್ರೂ ಸ್ಪೆಷಲ್? ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಕೆವೈಸಿಗಾಗಿ 10 ನಿಮಿಷ ಕೊಡಿ.
1: ಯಾರು?
0: ಬ್ಯಾಂಕ್ ಕೆವೈಸಿ ಅಪ್ಡೇಟ್ಗಾಗಿ ಅಕೌಂಟ್ ನಂಬರ್, ಪಿನ್ ಹಾಗೂ ಓಟಿಪಿ ಕೇಳಿದ್ರು.
1: ನೀವು ಕೊಟ್ಬಿಟ್ರ? ನಮ್ಮ ಪರ್ಸನಲ್ ವಿಷಯಗಳನ್ನು ಯಾರಿಗೂ ಶೇರ್ ಮಾಡದೇ ಇದ್ದಾಗ ನಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಯಾಕೆ ಶೇರ್ ಮಾಡ್ಲಿ?
0: ಸ್ಮಾರ್ಟ್ ಗರ್ಲ್.
1: ನೆನ್ಪಿರ್ಲಿ ಮಾಮಾ, ಡಿಜಿಟಲ್ ವಹಿವಾಟುಗಳಿಗಾಗಿ ಯಾರಿಗೂ ನಿಮ್ಮ ಬ್ಯಾಂಕ್ ಅಕೌಂಟ್ ವಿವರಗಳನ್ನು ನೀಡಬೇಡಿ. ಓಟಿಪಿ ಮತ್ತು ಪಿನ್ ನಂಬರ್ ಯಾವತ್ತೂ ಕೊಡಬೇಡಿ. ಯಾವತ್ತೂ ಭರವಸೆಯ ನೆಟ್ವರ್ಕ್ ಅನ್ನೇ ಉಪಯೋಗಿಸಿ.
2: RBI ಹೇಳುತ್ತೆ, ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.

0: ಪೇಮೆಂಟ್ ಫೇಲ್.
1: ಪೇಮೆಂಟ್ ಫೇಲ್ ಆದ್ರೆ ಹಣ ಹೋಗಿಬಿಡ್ತು, ಕಷ್ಟಪಟ್ಟು ಗಳಿಸಿದ್ದು ಹೋಯ್ತು.
2: ಆಗುತ್ತೆ ಮರುಪಾವತಿ, ಚಿಂತಿಸಬೇಡಿ ಅತಿ. ಒಂದು ವೇಳೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಫೇಲ್ ಆದ್ರೆ ಮತ್ತು ಅಕೌಂಟ್ ನಿಂದ ಹಣ ಕಟ್ ಆದ್ರೆ ಬ್ಯಾಂಕ್ ಹಣವನ್ನು ಸಮಯಕ್ಕೆ ಹಿಂತಿರುಗಿಸುತ್ತೆ. ಇಲ್ದಿದ್ರೆ ಪರಿಹಾರ ಶುಲ್ಕದ ಸೌಲಭ್ಯ ಇದೆ, ಇಲ್ಲಾಂದ್ರೆ RBI ಒಂಬಾಡ್ಸ್ಮನ್ ಗೆ ನೀವು ದೂರು ನೀಡಿ. ನನ್ನ ಫೀಸ್ RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಇವತ್ತು ಊಟಕ್ಕೇನ್ ಮಾಡಿದೀಯಾ?
5: ಇವತ್ತು ಸಾರು, ಪಲ್ಯ, ಬಜ್ಜಿ, ಶುಂಠಿ ಚಟ್ನಿ ಮತ್ತೆ ರಾಗಿ ಅಂಬ್ಲಿ.
4: ಅರೆ ಅರೆ, ಇಷ್ಟೊಂದೆಲ್ಲ ಮಾಡ್ಬಿಟ್ಯಾ?
5: ನಿಮಗಾಗಿ ಅಲ್ಲ, ನಮ್ಮ ಮಗಳಿಗಾಗಿ.
4: ಓ,
6: ಆರು ತಿಂಗಳ ನಂತರ ಮಗುವಿಗೆ ತಾಯಿಯ ಹಾಲಿನ ಜೊತೆ ಮನೆ ಊಟ ಉಣಿಸಿ. ಆಗ ಅದು ಚುರುಕು ಮತ್ತು ಆರೋಗ್ಯಶಾಲಿಯಾಗತ್ತೆ. ನೆನಪಿರಲಿ, ಒಂದು ಬಾರಿ ಅಲ್ಲ, 3-4 ಬಾರಿ ಉಣಿಸಿ.
7: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
8: ಈ ಗ್ರಾಮದ ಮಹಿಳೆಯರ ಡಾಕ್ಟರ್ ನಾನು ಮತ್ತು ಸಲಹೆಗಾರ್ತಿ ಕೂಡ. ಹೀಗಾಗಿ ಅವರ ಸಮೃದ್ಧಿಯ ಬಗ್ಗೆ ಯೋಚಿಸ್ತೀನಿ, ಅಲ್ವಾ ಸಿಸ್ಟರ್?
9: ಹಾ, ಅವರಿಗೆ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡೋದಕ್ಕೆ ಸಲಹೆ ಕೊಡ್ತೀವಿ ಮತ್ತು ಗರ್ಭ ನಿರೋಧಕಗಳ ಬಳಕೆಯ ವಿಧಾನಗಳನ್ನ ತಿಳಿಸ್ತೀವಿ.
8: ಯಾಕಂದ್ರೆ ತಾಯಿ ಮಗು ಆರೋಗ್ಯವಾಗಿರಬೇಕು.
9: ನಮ್ಮ ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
10: ಒಂದು ಆರೋಗ್ಯಯುತ ಭವಿಷ್ಯದ ಪ್ಲಾನ್ ಮಾಡಿರಿ. ಡಾಕ್ಟರ್ ಹೇಳಿದ ವಿಧಾನಗಳನ್ನು ಪಾಲಿಸಿ, ಆಗ ಆಗುವುದು ಒಂದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
11: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
9: ಪ್ರತಿ ಕುಟುಂಬವು ಸುಖವಾಗಿದ್ದರೆ ಸಮಾಜವು ಸುಖವಾಗಿರುತ್ತೆ.
8: ಹೌದು, ಹಾಗಾಗಿ ನಾವು ಪ್ರತಿ ಕುಟುಂಬಕ್ಕೂ ಗರ್ಭ ನಿರೋಧಕದ ಬಳಕೆಯ ಪ್ರಯೋಜನಗಳನ್ನ ತಿಳಿಸಿ ಹೇಳ್ತೀವಿ. ಹೀಗಾಗಿ ಪ್ರತಿಯೊಬ್ಬ ತಾಯಿ ಮಗು ಆರೋಗ್ಯವಾಗಿರ್ತಾರೆ. ನಾನೊಬ್ಳು ಆಶಾ ವರ್ಕರ್.
9: ನಾನು ANM.
8: ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
10: ಸಮಾಜದ ಏಳ್ಗೆಗಾಗಿ ನಿಮ್ಮ ಜವಾಬ್ದಾರಿ ನಿರ್ವಹಿಸಿ, ಆಗ ಆಗುವುದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
11: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
12: ರೀ, ಮನೆ ಖರ್ಚಿಗೆ ಹಣ ಕೊಡಿ.
13: ಇದು ರೇಷನ್ಗೆ 15,000, ತರಕಾರಿಗೆ 2,000,
12: ಮತ್ತೆ ವಿದ್ಯುತ್ ಬಿಲ್ಲಿಗೆ
13: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
12: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ. 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
13: ಖಂಡಿತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ.
14: ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿಕ್ಕಳವ.

ಸಮಯ. ಆಕಾಶದ ಮಡಿಲಿನಿಂದ ಮುತ್ತಿನ ಹನಿಗಳು ಸರಸರಣೆ ಭುವಿಗೆ ಬೀಳುತ್ತಿರುವಾಗ ಮನೆಯ ಒಂದು ಮೂಳೆಯಲ್ಲಿ ಬೆಚ್ಚಗೆ ಕುಳಿತು ಮನಸ್ಸು ಎಲ್ಲೋ ತೇಳುತ್ತಿರುವಾಗ ರೇಡಿಯೋನಿನತ್ತ ಇಂಪಾದ ಸವಿಗಾನ ಚಿತ್ರಗೀತೆಗಳು ಕಿವಿಗೆ ಮುದ ನೀಡುವ ಸಮಯ. ಹೊರಗೆ ತಣ್ಣನೆ ಗಾಳಿ ಬೀಸುತ್ತಿದೆ. ಅಡುಗೆ ಮನೆಯ ಗಮಗಮ ತಿಂಡಿಯ ಕಂಪು ಬರುತ್ತಿರಲು ಕೈಯಲ್ಲೊಂದು ಕಪ್ ಕಾಫಿ ಹಿಡಿದು ಕಿಟಕಿಯ ಪಕ್ಕ ಕೂತು ಹಾಡು ಕೇಳು ಮಜಾನೇ ಬೇರೆ ಅಲ್ವಾ? ಹಾಗಾದ್ರೆ ಮತ್ತೆ ತಡ, ಈ ಸುಂದರ ಸಮಯಕ್ಕೆ ಸವಿಯನ್ನು ನೀಡಲು ಬರುತ್ತಿದೆ ನಮ್ಮ ಇಂದಿನ ಮೊದಲ ಹಾಡು. ಅಮೃತಧಾರೆ ಚಿತ್ರದ ಹರೀಶ್ ರಾಘವೇಂದ್ರ ಮತ್ತು ಸುಪ್ರಿಯಾ ಅಚ್ಚಾರ್ ಅವರ ಧ್ವನಿಯಲ್ಲಿ ಮೂಡಿಬಂದ, ನಗತ್ತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಈ ಹಾಡು ಇದೀಗ ನಿಮಗಾಗಿ.

ಅಮೃತಧಾರಿಯ ಹಣಿಗಳ ಸವಿದ ಮೇಲೆ ಮನಸ್ಸು ಈಗ ಸಂಪೂರ್ಣವಾಗಿ ಪ್ರೇಮಮಯವಾಗಿದೆ ಅಲ್ವಾ? ಹೊರಗೆ ಹಣಿಗಳ ಸಿಂಚನ ಜೋರಾಗ್ತಾ ಇದ್ದ ಹಾಗೆ ಇತ್ತ ಎದೆಯ ಒಳಗು ಪ್ರೀತಿಯ ನೆನಪುಗಳ ಮಳೆ ಶುರುವಾಗ್ತಿದೆ. ಮೆಲೋಡಿ ಕಿಂಗ್ ಸೋನು ನಿಗಮ್ ಮತ್ತು ಶ್ರೇಯ ಘೋಷಾಲ್ ಅವರ ಧ್ವನಿಗೆ ಕರಗದ ಮನಸ್ಸುಗಳೇ ಇಲ್ಲ. ಡಾಕ್ಟರ್ ಉಮೇಶ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಚಕ್ರವರ್ತಿ ಸಿನಿಮಾದ ಈ ಎವರ್ಗ್ರೀನ್ ರೊಮ್ಯಾಂಟಿಕ್ ಸಾಂಗ್ ಇದೀಗ ನಿಮಗಾಗಿ

ಟು ಬ್ಯಾಕ್ ಮಳೆಯ ಹಾಡುಗಳ ಸರಣಿ ಸಾಕ್ತಾನೇ ಇದೆ. ಮೊದಲ ಮಳೆ ಅಂದ ತಕ್ಷಣ ಎಲ್ಲರ ಮನದಲ್ಲೂ ಏನೋ ಒಂಥರ ಹೊಸ ಖುಷಿ, ಆ ಮಣ್ಣಿನ ಸುವಾಸನೆ ತರೋ ನೆನಪುಗಳೇ ಹೆಸರು. ನಮ್ಮ ಲೈಫ್ನ ಮೊದಲ ಪ್ರೀತಿ ಕೂಡ ಮೊದಲ ಮಳೆ ತರಾನೇ ಅಲ್ವಾ? ಯಾವತ್ತೂ ಮರೆಯೋಕೆ ಆಗಲ್ಲ. ಕವಿರಾಜ್ ಅವರ ಅದ್ಭುತ ಸಾಹಿತ್ಯದಲ್ಲಿ ಸೋನು ನಿಗಮ್ ಮತ್ತು ಶ್ರೇಯ ಘೋಷಲ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಮೈನ ಚಿತ್ರದ ಮೆಗಾ ಹಿಟ್ ಮೆಲೋಡಿ ಇದೀಗ ನಿಮಗಾಗಿ. ಈ ಹಾಡು ಕೇಳಿ ಆ ಕಳೆದ ನೆನಪುಗಳನ್ನು ಮತ್ತೆ

ಮೊದಲ ಮಳೆಯ ಸವಿಯನ್ನು ಸವಿದ ಮೇಲೆ ಮನಸ್ಸು ಈಗ ಸಂಪೂರ್ಣವಾಗಿ ಪ್ರೇಮ ಲೋಕದಲ್ಲಿ ತೇಲಾಡ್ತಾ ಇದೆ. ಮಳೆ ಬರ್ತಾ ಇರುವಾಗ ಪ್ರೀತಿ ಪಾತ್ರರ ಜೊತೆ ಏನೂ ಮಾತನಾಡದೆ ಸುಮ್ಮನೆ ಹಾಗೆ ಕುಳಿತುಕೊಳ್ಳುವುದರಲ್ಲೂ ಒಂಥರ ಖುಷಿ ಇದೆ ಅಲ್ವಾ? ಕಣ್ಣಲ್ಲಿ ನೂರು ಮಾತು ಆಡು ಇಂತಹ ಒಂದು ಮಧುರ ಕ್ಷಣಗಳಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತರಹ ಒಪ್ಪುತ್ತೆ ಈ ಹಾಡು. ಕವಿರಾಜ್ ಅವರ ಸಾಹಿತ್ಯ, ಸೋನು ನಿಗಮ್ ಮತ್ತು ಶ್ರೇಯ ಘೋಷಾಲ್ ಅವರ ಸುಮಧುರ ಧ್ವನಿಯಲ್ಲಿ ಮೂಡಿಬಂದ ಅಮರ್ ಚಿತ್ರದ ಈ ಹಾಡನ್ನು ಕೇಳಿ ಆನಂದಿಸಿ.

ಸತ್ತದಾರಿಯಿಂದ ಶುರುವಾದ ಮೊದಲ ಮಳೆಯಲ್ಲಿ ನೆನೆದು ಸುಮ್ಮನೆ ಹಾಗೆ ಪ್ರೀತಿಯ ಲೋಕದಲ್ಲಿ ತೇಲಾಡುತ್ತಾ ಬಂದ ನಮ್ಮ ಇವತ್ತಿನ ಮಳೆಗಾಲದ ಸ್ಪೆಷಲ್ ಸಿನಿಗೀತೆಗಳ ಜರ್ನಿ ಈಗ ಕೊನೆಯ ಘಟ್ಟಕ್ಕೆ ಬಂದಿದೆ. ಕಾರ್ಯಕ್ರಮದ ಕೊನೆಯ ಹಾಡು ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಪ್ರಶಾಂತಗೊಳಿಸುವಂತಹ ಒಂದು ಅದ್ಭುತ ಗೀತೆ. ಗಂಧರ್ವ ಅವರ ಸಾಹಿತ್ಯದಲ್ಲಿ ನಮ್ಮೆಲ್ಲರ ನೆಚ್ಚಿನ ಗಾನಗಂಧರ್ವ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವ ಕಾಲ್ಗೆಜ್ಜೆ ಸಿನಿಮಾದ ಈ ಸಾರ್ವಕಾಲಿಕ ಮಧುರ ಗೀತೆಯನ್ನು ಕೇಳಿ ಆನಂದಿಸಿ.

ಹೊರಗೆ ಇನ್ನು ಮಳೆ ಬರ್ತಾನೇ ಇದೆ. ವಾತಾವರಣ ಕೂಲ್ ಆಗಿದೆ. ನೀವೆಲ್ಲರೂ ಮನೆಯಲ್ಲಿ ಬೆಚ್ಚಗೆ ಕುಳಿತು ಬಿಸಿ ಬಿಸಿ ತಿಂಡಿ ತಿನ್ನುತ್ತಾ ಕಾಫಿ ಕುಡಿಯುತ್ತಾ ಮಳೆಗಾಲದ ಪ್ರಯಾಣವನ್ನು ಎಂಜಾಯ್ ಮಾಡಿ. ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡವ. ಸದಾ ನಗುತ್ತಿರಿ, ಎಲ್ಲರಿಗೂ ಸಂತೋಷ.

ಮತ್ತೆ ಇನ್ನೊಂದು ಕಾರ್ಯಕ್ರಮದ ಮೂಲಕ ಭೇಟಿಯಾಗೋಣ. ಅಲ್ಲಿಯವರೆಗೆ ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನ ದಯೆ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.

0: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.
1: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ

0: ಸಂಪರ್ಕಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಕೇಳಿದ್ರೆ ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳನ್ನ ಕೇಳೋಣ. ಸಿ ಅಶ್ವಥ್ ಸಂಗೀತ ಸಂಯೋಜಿಸಿ ಬಿಆರ್ ಛಾಯಾ ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಜಯಂತ ಕಾಯ್ಕಿನಿಯವರ ರಚನೆ ಮೀನೊಂದು ಮಿಂಚ.

0: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
1: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ದೇವರು ಕೃತಿಗೆ ಪಂಪ ಪ್ರಶಸ್ತಿ ಪುರಸ್ಕೃತರಾದ ವಿದ್ವಾಂಸ ವಿಮರ್ಶಕ ಪ್ರೊಫೆಸರ್ ಎಎನ್ ಮೂರ್ತಿರಾಯರ ಜನ್ಮದಿನವೆಂದು ಚಿತ್ರಗಳು ಮತ್ತು ಪತ್ರಗಳು ಕೃತಿಗೆ ಸಾಹಿತ್ಯ ಅಕಾದೆಮಿ ಪ್ರಶಸ್ತಿ ಪಡೆದ ಮೂರ್ತಿರಾಯರು 104 ವರ್ಷ ಬಾಳಿದವರು. ಆಮೆಗಳು ಹಾಗೂ ಅವುಗಳ ಆವಾಸ ಸ್ಥಾನ ಸಂರಕ್ಷಣೆ ಎಂಬ ಧ್ಯೇಯದೊಂದಿಗೆ ವಿಶ್ವ ಕಡಲಾಮೆ ದಿನಾಚರಣೆ ಇಂದು. ಸಮುದ್ರ ಆಮೆ ಜೀವಶಾಸ್ತ್ರದ ಪಿತಾಮಹ ಸಂರಕ್ಷಣಾವಾದಿ ಡಾ ಆರ್ಚಿ ಕಾರ್ ಅವರ ಜನ್ಮದಿನವಾದ ಇಂದು ಸಮುದ್ರ ಆಮೆ ರಕ್ಷಕರಾಗುವ ಪ್ರತಿಜ್ಞೆ ಕೈಗೊಂಡು ಆಚರಿಸಲಾಗುತ್ತಿದೆ. ಕಡಲಾಮೆ ಮತ್ತು ಅವುಗಳ ಆವಾಸ ಸ್ಥಾನ ಸಂರಕ್ಷಣಾ ಪ್ರಯತ್ನಗಳ ಬಗ್ಗೆ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ದೇಶದ ಅಭಿವೃದ್ಧಿ, ಸುಶಾಸನ ಮತ್ತು ಜನಕಲ್ಯಾಣ ಕ್ಷೇತ್ರಗಳಲ್ಲಿ ಐತಿಹಾಸಿಕ ಸಾಧನೆ ಮಾಡಿದೆ ಎಂದು ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ಹೇಳಿದ್ದಾರೆ. ಗದಗ್ನಲ್ಲಿ ಮಾತನಾಡಿದ ಅವರು, ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಧ್ಯೇಯದೊಂದಿಗೆ ದೇಶ ಒಗ್ಗೂಡಿದೆ ಎಂದರು. ಆರೋಗ್ಯಕರ ಮುಪ್ಪಿಗೆ ಯೋಗ ಧ್ಯೇಯದೊಂದಿಗೆ ಈ ತಿಂಗಳ 21ನೇ ತಾರೀಕು ಅಂತಾರಾಷ್ಟೀಯ ಯೋಗ ದಿನದ ಹಿನ್ನೆಲೆ ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವ ಹೊಂದಿದ ದೇಶದ 12 ತಾಣಗಳನ್ನು ಗುರುತಿಸಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ವಿಶ್ವ ಪರಂಪರೆಯ ತಾಣ ಹಂಪಿ ಸಹ ಯೋಗ ಪ್ರದರ್ಶನಕ್ಕೆ ಆಯ್ಕೆಯಾಗಿದೆ ಎಂದು ಕೇಂದ್ರ ಆಯುಷ್ ಖಾತೆ ಸಚಿವ ಪ್ರತಾಪ್ ರಾವ್ ಜಾಧವ್ ಹೊಸದಿಲ್ಲಿಯಲ್ಲಿ ತಿಳಿಸಿದ್ದಾರೆ. ಪ್ರಧಾನ ಕಾರ್ಯಕ್ರಮ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಮಂತ್ರಿಯವರ ಸಾರಥ್ಯದಲ್ಲಿ ನಡೆಯಲಿದೆ. ವಿಶ್ವಾದ್ಯಂತ 2500 ಸ್ಥಳಗಳಲ್ಲಿ ಯೋಗ ದಿನಾಚರಣೆ ಕಾರ್ಯಕ್ರಮ ಆಯೋಜಿತವಾಗಿದೆ. ಭಾರತೀಯ ಸೇನೆಗೆ ಅಗ್ನಿವೀರರಾಗಿ ಆಯ್ಕೆಯಾದ 11 ಜನ ಸಾಧಕ ಕ್ರೀಡಾಪಟುಗಳಿಗೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಶ್ರೀ ಕಾರುಣ್ಯ ಸ್ಪೋರ್ಟ್ಸ್ ಅಸೋಸಿಯೇಷನ್ನಲ್ಲಿ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ ಸನ್ಮಾನಿಸಿದರು. ಉತ್ತರ ಕನ್ನಡ ಜಿಲ್ಲೆ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಶಿರಸಿಯ ಸಹಾಯಕ ಆಯುಕ್ತರ ಕಚೇರಿ ಎದುರು ಪತ್ರ ಚಳವಳಿ ನಡೆಯಿತು. ಬೇಡ್ತಿ ಹಾಗೂ ಅಘನಾಶಿನಿ ನದಿ ತಿರುವು ಯೋಜನೆ ವಿಸ್ತೃತ ಯೋಜನಾ ವರದಿ ತಡೆಹಿಡಿಯಬೇಕು, ಯೋಜನೆ ಕೈಬಿಟ್ಟಿದ್ದಾಗಿ ಘೋಷಿಸುವಂತೆ 10,000 ರೈತರು ಸಹಿ ಹಾಕಿದ ಪತ್ರಗಳನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕಳುಹಿಸಿದ್ದಾರೆ. ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆ ಕುರಿತು ಅಂತಿಮ ಅಧಿಸೂಚನೆಗೆ ಮುಖ್ಯಮಂತ್ರಿ ಅವರನ್ನು ಕೋರಲಾಗಿದೆ ಎಂದು ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟದ ನೇತೃತ್ವ ವಹಿಸಿರುವ ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ನಿಯೋಗದ ಸದಸ್ಯ ಜೆಡಿಎಸ್ ಮುಖಂಡ ಗುರುರಾಜ್ ಹುಣಸೀಮರದ್ ಮಾತನಾಡಿ, ಬೇಡಿಕೆ ಈಡೇರಿಕೆಗೆ ಜುಲೈ 9ರ ಗಡುವು ನೀಡಿದ್ದಾಗಿ ತಿಳಿಸಿದರು. ಧಾರವಾಡದ ಮಾಳಮಡ್ಡಿಯ ಕೆಇ ಬೋರ್ಡ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ 7ನೇ ತರಗತಿ ವಿದ್ಯಾರ್ಥಿನಿ ಕುಮಾರಿ ಆದ್ಯಾ ರಾಮ್ ಕೌಲ್ಗುಡ್ಡ ಇಂಡಿಯನ್ ಟ್ಯಾಲೆಂಟ್ ಒಲಿಂಪಿಯಾಡ್ ಸಂಸ್ಥೆ ಸಂಘಟಿಸಿದ್ದ ಅಂತಾರಾಷ್ಟೀಯ ವಿಜ್ಞಾನ ಒಲಿಂಪಿಯಾಡ್ ಸ್ಪರ್ಧೆಯಲ್ಲಿ 6ನೇ ಸ್ಥಾನ ಹಾಗೂ ರಾಜ್ಯಕ್ಕೆ ಪ್ರಥಮರಾಗಿ ಹೊರಹೊಮ್ಮಿದ್ದಾರೆ. ಶಿಷ್ಯವೇತನ ಪುರಸ್ಕಾರಕ್ಕೂ ಅವರು ಭಾಜನರಾಗಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಕುಮಾರಿ ಆದ್ಯಾ ರಾಮ್ ಕೌಲ್ಗುಡ್ಡ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನಮಸ್ಕಾರಗಳು, ನಾನು ಕುಮಾರಿ ಆದ್ಯಾ ರಾಮ್ ಕವಲ್ಗುಡ್, ಧಾರವಾಡದ ನಾರಾಯಣ್ಪುರ್ ನಿವಾಸಿಯಾಗಿದ್ದು ಕೆಇ ಬೋರ್ಡ್ ಆಂಗ್ಲ ಮಾಧ್ಯಮ ಶಾಲೆ ಮಾಳಮಡ್ಡಿಯಲ್ಲಿ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂಡಿಯನ್ ಟ್ಯಾಲೆಂಟ್ ಒಲಿಂಪಿಯಾಡ್ ಅನ್ನೋ ಸಂಸ್ಥೆಯು ನಡೆಸಿದ ಅಂತಾರಾಷ್ಟ್ರೀಯ ವಿಜ್ಞಾನ ಒಲಿಂಪಿಯಾಡ್ ಪರೀಕ್ಷೆಯಲ್ಲಿ 2025-26 ಸಾಲಿನಲ್ಲಿ ನಾನು ರಾಜ್ಯಕ್ಕೆ 6ನೇ ರ್ಯಾಂಕ್ ಗಳಿಸಿದ್ದೇನೆ. ಈ ಸಾಧನೆಯು ನನಗೆ ತುಂಬಾ ಸಂತೋಷವನ್ನು ತಂದಿದೆ. ಈ ಮೂಲಕ ನನ್ನ ಪರೀಕ್ಷೆಗೆ ತಯಾರಿ ಮಾಡಿಸಿದ ನನ್ನ ತಂದೆಯಾದ ಡಾಕ್ಟರ್ ರಾಮ್ ಕವಲ್ಗುಡ್ ಅವರಿಗೆ, ನನ್ನ ಶಾಲೆಯ ಎಲ್ಲಾ ಗುರುವೃಂದಕ್ಕೆ, ಪ್ರಾಂಶುಪಾಲರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.
0: ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಇಂದು ಸಂಜೆ 6 ಗಂಟೆಗೆ ಡಾ ಸಂತೋಷ್ ಹಾನಗಲ್ ಅವರ ದಿ ಲ್ಯಾಂಪ್ ಬೇರರ್ಸ್ ಪುಸ್ತಕ ಲೋಕಾರ್ಪಣೆಗೊಳ್ಳಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಾಲೂಕು ಕುಡಿಯುವ ನೀರು ಪೂರೈಕೆ ಕಾರ್ಯಪಡೆ ಸಮಿತಿ ಸಭೆ ನಡೆಸಿ ಜನ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಲು ಸೂಚಿಸಿದರು. ಪ್ರಸಕ್ತ ಸಾಲಿನ ಯುಜಿಸಿಇಟಿ ಸೀಟು ಹಂಚಿಕೆ ಪ್ರಕ್ರಿಯೆ ಶೀಘ್ರದಲ್ಲೇ ಆರಂಭವಾಗಲಿದೆ. ಈ ಹಿನ್ನೆಲೆ ದೂರದರ್ಶನದ ಚಂದನ ವಾಹಿನಿ ಕೆಇಎ ನಿಮ್ಮೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಇಂದು ಸಂಜೆ 6 ಗಂಟೆಗೆ ಆಯೋಜಿಸಿದೆ. ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
2: ಮೊಗಚ ಐಕೋ ಪಿಯಾನೋ ಉಜ್ರೆ ಎಸ್ಡಿಎಂ ಕಾಲೇಜಿಚೆ ಸಮುದಾಯ ರೇಡಿಯೋ ನಿನಾದ 90.4 ಎಫ್ಎಂ. ಸರ್ ಐಕೋ ಪ್ಯಾಂಗ್ ಮೊಗಾಸೋ ನಮಸ್ಕಾರ. ಅತಾಮಿ ಐಕೋವ್ಯಾ ಕೊಂಗ್ನಿ ಪದ ಕೊಂಗ್ನಿನಾದ್ ಕಾರ್ಯಕ್ರಮ.

0: ಮಾತ್ರಗಳ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದ್ರ ತೀರಿದ ಬಾರಿ ಸಂತೋಷ ಅಂಡೆ ಅವು ಜನಕ್ಲೆಗ್ ಬಾರಿ ಪ್ರಿಯ ಒಂದುಂಡು. ಐತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿನ ಉಲ್ಲಾಸಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.
1: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಸ್ವಾಯತ್ತ ಉಜಿರೆ ಎಸ್ಟಿಎಂ ಕಾಲೇಜ್.

0: ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು STM ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನ ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
2: ಮಾತ್ರಗ್ಲ ನಮಸ್ಕಾರ, ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದ್ರ ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲೆ ಬಾರಿ ಪ್ರಿಯ ಒಂದುಂಡು. ಐತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೇನ ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪು ನಂಚಿನ ಉಲ್ಲಾಸ ಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.
0: ಎಲ್ರಿಗೂ ನಮಸ್ಕಾರ, ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು STM ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದ್ರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
4: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
5: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಮಾತರಿಗ್ಲ ನಮಸ್ಕಾರ. ಯಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲಿಕ್ ಬಾರಿ ಪ್ರಿಯ ಒಂದುಂಡು. ಇತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿ ನಾವು ಉಲ್ಲಾಸಡುಲ್ಲೇರ್ ಅಕ್ಲ ಈ ಪ್ರಯತ್ನಕ ಯಶಸ್ಸಾವಡನ್ನು ಪ್ರಾರ್ಥಿಸ.
0: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನ ಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
3: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.

0: ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.
1: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ, pmsuryaghar.gov.in.
2: ಮಾತಿರಗ್ಲಾ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುಲ್ಲೇರು ಇರಿದ ಬಾರಿ ಸಂತೋಷ ಅಂಡ್ ಅಕ್ಲ ಈ ಪ್ರಯತ್ನಕ ಯಶಸ್ಸಾಗಡನ್ನು ಪ್ರಾರ್ಥಿಸ.
1: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ, pmsuryaghar.gov.in.
2: ಮಾತಿರಗ್ಲಾ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ.
3: ಯಾನ ಡಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ.
4: ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ.
3: ಕಿರಣ್ ದಿಪ್ಪುಲಿ, ರೇಡಿಯೋ ನಿನಾದ 90.4 FM.
5: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪಂಜಾಬ್, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
6: A flagship initiative of the Ministry of Education, Government of India, inspired by the vision of Honorable Prime Minister Shri Narendra Modi. Bharat Innovates 2026 will showcase 120 startups across 13 sectors, from healthcare and AI to agriculture and semiconductors, in Nice, France, from 14th to 16th June. Bharat Innovates 2026, built in India, ready for the world.
2: ಮಾತಿರಗ್ಲಾ ನಮಸ್ಕಾರ. ಯಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುಲ್ಲೇರು ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲಿಕ್ ಬಾರಿ ಪ್ರಿಯ ಒಂದುಂಡು. ಐತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪುನಂಚಿನ ಉಲ್ಲಾಸಡುಲ್ಲೇರು ಅಕ್ಲ ಈ ಪ್ರಯತ್ನಕ ಯಶಸ್ಸಾವಡನ್ನು ಪ್ರಾರ್ಥಿಸ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ದೇವರು ಕೃತಿಗೆ ಪಂಪ ಪ್ರಶಸ್ತಿ ಪುರಸ್ಕೃತರಾದ ವಿದ್ವಾಂಸ ವಿಮರ್ಶಕ ಪ್ರೊಫೆಸರ್ ಎಎನ್ ಮೂರ್ತಿರಾಯರ ಜನ್ಮದಿನವೆಂದು, ಚಿತ್ರಗಳು ಮತ್ತು ಪತ್ರಗಳು ಕೃತಿಗೆ ಸಾಹಿತ್ಯ ಅಕಾದೆಮಿ ಪ್ರಶಸ್ತಿ ಪಡೆದ ಮೂರ್ತಿರಾಯರು 104 ವರ್ಷ ಬಾಳಿದವರು. ಆಮೆಗಳು ಹಾಗೂ ಅವುಗಳ ಆವಾಸ ಸ್ಥಾನ ಸಂರಕ್ಷಣೆ ಎಂಬ ಧ್ಯೇಯದೊಂದಿಗೆ ವಿಶ್ವ ಕಡಲಾಮೆ ದಿನಾಚರಣೆ ಇಂದು. ಸಮುದ್ರ ಆಮೆ ಜೀವಶಾಸ್ತ್ರದ ಪಿತಾಮಹ ಸಂರಕ್ಷಣಾವಾದಿ ಡಾ ಆರ್ಚಿ ಕಾರ್ ಅವರ ಜನ್ಮದಿನವಾದ ಇಂದು ಸಮುದ್ರ ಆಮೆ ರಕ್ಷಕರಾಗುವ ಪ್ರತಿಜ್ಞೆ ಕೈಗೊಂಡು ಆಚರಿಸಲಾಗುತ್ತಿದೆ. ಕಡಲಾಮೆ ಮತ್ತು ಅವುಗಳ ಆವಾಸ ಸ್ಥಾನ ಸಂರಕ್ಷಣಾ ಪ್ರಯತ್ನಗಳ ಬಗ್ಗೆ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ದೇಶದ ಅಭಿವೃದ್ಧಿ, ಸುಶಾಸನ ಮತ್ತು ಜನಕಲ್ಯಾಣ ಕ್ಷೇತ್ರಗಳಲ್ಲಿ ಐತಿಹಾಸಿಕ ಸಾಧನೆ ಮಾಡಿದೆ ಎಂದು ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ಹೇಳಿದ್ದಾರೆ. ಗದಗ್ನಲ್ಲಿ ಮಾತನಾಡಿದ ಅವರು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಧ್ಯೇಯದೊಂದಿಗೆ ದೇಶ ಒಗ್ಗೂಡಿದೆ ಎಂದರು. ಆರೋಗ್ಯಕರ ಮುಪ್ಪಿಗೆ ಯೋಗ ಧ್ಯೇಯದೊಂದಿಗೆ ಈ ತಿಂಗಳ 21ನೇ ತಾರೀಕು ಅಂತಾರಾಷ್ಟೀಯ ಯೋಗ ದಿನದ ಹಿನ್ನೆಲೆ ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವ ಹೊಂದಿದ ದೇಶದ 12 ತಾಣಗಳನ್ನು ಗುರುತಿಸಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ವಿಶ್ವ ಪರಂಪರೆಯ ತಾಣ ಹಂಪಿ ಸಹ ಯೋಗ ಪ್ರದರ್ಶನಕ್ಕೆ ಆಯ್ಕೆಯಾಗಿದೆ ಎಂದು ಕೇಂದ್ರ ಆಯುಷ್ ಖಾತೆ ಸಚಿವ ಪ್ರತಾಪ್ರಾವ್ ಜಾಧವ್ ಹೊಸದಿಲ್ಲಿಯಲ್ಲಿ ತಿಳಿಸಿದ್ದಾರೆ. ಪ್ರಧಾನ ಕಾರ್ಯಕ್ರಮ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಮಂತ್ರಿಯವರ ಸಾರಥ್ಯದಲ್ಲಿ ನಡೆಯಲಿದೆ. ವಿಶ್ವಾದ್ಯಂತ 2500 ಸ್ಥಳಗಳಲ್ಲಿ ಯೋಗ ದಿನಾಚರಣೆ ಕಾರ್ಯಕ್ರಮ ಆಯೋಜಿತವಾಗಿದೆ. ಭಾರತೀಯ ಸೇನೆಗೆ ಅಗ್ನಿವೀರರಾಗಿ ಆಯ್ಕೆಯಾದ 11 ಜನ ಸಾಧಕ ಕ್ರೀಡಾಪಟುಗಳಿಗೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಶ್ರೀ ಕಾರುಣ್ಯ ಸ್ಪೋರ್ಟ್ಸ್ ಅಸೋಸಿಯೇಷನ್ನಲ್ಲಿ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ ಸನ್ಮಾನಿಸಿದರು. ಉತ್ತರ ಕನ್ನಡ ಜಿಲ್ಲೆ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಶಿರಸಿಯ ಸಹಾಯಕ ಆಯುಕ್ತರ ಕಚೇರಿ ಎದುರು ಪತ್ರ ಚಳವಳಿ ನಡೆಯಿತು. ಬೇಡ್ತಿ ಹಾಗೂ ಅಘನಾಶಿನಿ ನದಿ ತಿರುವು ಯೋಜನೆ ವಿಸ್ತೃತ ಯೋಜನಾ ವರದಿ ತಡೆಹಿಡಿಯಬೇಕು, ಯೋಜನೆ ಕೈಬಿಟ್ಟಿದ್ದಾಗಿ ಘೋಷಿಸುವಂತೆ 10,000 ರೈತರು ಸಹಿ ಹಾಕಿದ ಪತ್ರಗಳನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕಳುಹಿಸಿದ್ದಾರೆ. ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆ ಕುರಿತು ಅಂತಿಮ ಅಧಿಸೂಚನೆಗೆ ಮುಖ್ಯಮಂತ್ರಿ ಅವರನ್ನು ಕೋರಲಾಗಿದೆ ಎಂದು ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟದ ನೇತೃತ್ವ ವಹಿಸಿರುವ ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ನಿಯೋಗದ ಸದಸ್ಯ ಜೆಡಿಎಸ್ ಮುಖಂಡ ಗುರುರಾಜ್ ಹುಣಸಿಮರದ್ ಮಾತನಾಡಿ, ಬೇಡಿಕೆ ಈಡೇರಿಕೆಗೆ ಜುಲೈ 9ರ ಗಡುವು ನೀಡಿದ್ದಾಗಿ ತಿಳಿಸಿದರು. ಧಾರವಾಡದ ಮಾಳಮಡ್ಡಿಯ ಕೆಇ ಬೋರ್ಡ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ 7ನೇ ತರಗತಿ ವಿದ್ಯಾರ್ಥಿನಿ ಕುಮಾರಿ ಆದ್ಯಾ ರಾಮ್ ಕೌಲ್ಗುಡ್ಡ ಇಂಡಿಯನ್ ಟ್ಯಾಲೆಂಟ್ ಒಲಿಂಪಿಯಾಡ್ ಸಂಸ್ಥೆ ಸಂಘಟಿಸಿದ್ದ ಅಂತಾರಾಷ್ಟೀಯ ವಿಜ್ಞಾನ ಒಲಿಂಪಿಯಾಡ್ ಸ್ಪರ್ಧೆಯಲ್ಲಿ 6ನೇ ಸ್ಥಾನ ಹಾಗೂ ರಾಜ್ಯಕ್ಕೆ ಪ್ರಥಮರಾಗಿ ಹೊರಹೊಮ್ಮಿದ್ದಾರೆ. ಶಿಷ್ಯವೇತನ ಪುರಸ್ಕಾರಕ್ಕೂ ಅವರು ಭಾಜನರಾಗಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಕುಮಾರಿ ಆದ್ಯಾ ರಾಮ್ ಕೌಲ್ಗುಡ್ಡ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನಮಸ್ಕಾರಗಳು, ನಾನು ಕುಮಾರಿ ಆದ್ಯಾ ರಾಮ್ ಕವಲ್ಗುಡ್, ಧಾರವಾಡದ ನಾರಾಯಣ್ಪುರ್ ನಿವಾಸಿಯಾಗಿದ್ದು ಕೆಇ ಬೋರ್ಡ್ ಆಂಗ್ಲ ಮಾಧ್ಯಮ ಶಾಲೆ ಮಾಳಮಡ್ಡಿಯಲ್ಲಿ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂಡಿಯನ್ ಟ್ಯಾಲೆಂಟ್ ಒಲಿಂಪಿಯಾಡ್ ಅನ್ನೋ ಸಂಸ್ಥೆಯು ನಡೆಸಿದ ಅಂತಾರಾಷ್ಟೀಯ ವಿಜ್ಞಾನ ಒಲಿಂಪಿಯಾಡ್ ಪರೀಕ್ಷೆಯಲ್ಲಿ 2025-26 ಸಾಲಿನಲ್ಲಿ ನಾನು ರಾಜ್ಯಕ್ಕೆ 6ನೇ ರ್ಯಾಂಕ್ ಗಳಿಸಿದ್ದೇನೆ. ಈ ಸಾಧನೆಯು ನನಗೆ ತುಂಬಾ ಸಂತೋಷವನ್ನು ತಂದಿದೆ. ಈ ಮೂಲಕ ನನ್ನನ್ನು ಪರೀಕ್ಷೆಗೆ ತಯಾರಿ ಮಾಡಿಸಿದ ನನ್ನ ತಂದೆಯಾದ ಡಾಕ್ಟರ್ ರಾಮ್ ಕವಲ್ಗುಡ್ ಅವರಿಗೆ, ನನ್ನ ಶಾಲೆಯ ಎಲ್ಲಾ ಗುರುವೃಂದಕ್ಕೆ, ಪ್ರಾಂಶುಪಾಲರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.
0: ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಇಂದು ಸಂಜೆ 6 ಗಂಟೆಗೆ ಡಾ ಸಂತೋಷ್ ಹಾನಗಲ್ ಅವರ ದಿ ಲ್ಯಾಂಪ್ ಬೇರರ್ಸ್ ಪುಸ್ತಕ ಲೋಕಾರ್ಪಣೆಗೊಳ್ಳಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಾಲೂಕು ಕುಡಿಯುವ ನೀರು ಪೂರೈಕೆ ಕಾರ್ಯಪಡೆ ಸಮಿತಿ ಸಭೆ ನಡೆಸಿ ಜನ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಲು ಸೂಚಿಸಿದರು. ಪ್ರಸಕ್ತ ಸಾಲಿನ ಯುಜಿಸಿಇಟಿ ಸೀಟು ಹಂಚಿಕೆ ಪ್ರಕ್ರಿಯೆ ಶೀಘ್ರದಲ್ಲೇ ಆರಂಭವಾಗಲಿದೆ. ಈ ಹಿನ್ನೆಲೆ ದೂರದರ್ಶನದ ಚಂದನ ವಾಹಿನಿ ಕೆಇಎ ನಿಮ್ಮೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಇಂದು ಸಂಜೆ 6 ಗಂಟೆಗೆ ಆಯೋಜಿಸಿದೆ. ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.

ಹಲೋ, ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಎಸ್ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲಾ.

ನೀವು ಕೇಳ್ತಾ ಇರೋದು SGM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ RJ ಹರ್ಷಿತಾ ಶಿಶಿಲ. ಖುಷಿ ಖಜಾನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ನಾನಿವತ್ತು ನಮ್ಮ ಪ್ರೋಗ್ರಾಂನಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಬಗ್ಗೆ ಮಾತಾಡ್ತಿದ್ದೀನಿ. ಇನ್ನೇನು ಮಳೆಗಾಲ ಶುರುವಾಗೋಯ್ತು, ಈ ಸ್ಪೆಷಲ್ ಗೆಸ್ಟ್ನ ನಾವೆಲ್ಲರೂ ನಮ್ಮ ಮನೆ ಕರ್ಕೊಂಡು ಬಂದೇ ಬರ್ತೀವಿ. ನಾನು ಯಾವ ಗೆಸ್ಟ್ ಬಗ್ಗೆ ಮಾತಾಡಿದೆ ಅಂತ ಗೊತ್ತಾಗ್ತಿಲ್ವಾ? ಅದೇ ನಮ್ಮ ಮಳೆಗಾಲದ ಫ್ರೆಂಡ್ ಛತ್ರಿ ಬಗ್ಗೆ ಮಾತಾಡ್ತಿದ್ದೆ. ಅದು ಬರೀ ಗೆಸ್ಟ್ ಅಲ್ಲ, ಅದು ಮಳೆಗಾಲದ ಹೀರೋ. ನಾನು ಯಾಕೆ ಛತ್ರಿಗೆಲ್ಲ ಇಷ್ಟೊಂದು ಬಿಲ್ಡಪ್ ಕೊಡ್ತೀನಿ ಅನ್ಕೋಬೇಡಿ. ಛತ್ರಿ ಮಳೆಗಾಲದಲ್ಲಿ ಕಡೆಗಣಿಸೋ ವಸ್ತು ಅಂತೂ ಖಂಡಿತ ಅಲ್ಲ. ಹಾಗಾದ್ರೆ ಈ ಛತ್ರಿ ಬಗ್ಗೆ ಒಂಚೂರು ಸ್ಪೆಷಲ್ ಆಗಿರೋದೇನಾದರೂ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಇವಾಗ ಛತ್ರಿ ಇದೆ ಅಂತ ಗೊತ್ತು, ಆದ್ರೆ ಅದರ ಇತಿಹಾಸ ಏನು ಅಂತ ಯಾರಿಗಾದ್ರೂ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳೋಣ ಬನ್ನಿ. ನಾವಿವತ್ತು ಬಳಸುವಂತಹ ಛತ್ರಿಗೆ ಸುಮಾರು 4,000 ವರ್ಷದಷ್ಟು ಹಳೆ ಇತಿಹಾಸ ಇದೆ. ಪ್ರಾಚೀನ ಕಾಲದಲ್ಲಿ ಈಜಿಪ್ಟ್, ಚೀನಾ ಮತ್ತೆ ಭಾರತದಲ್ಲಿ ಕೂಡ ಈ ಛತ್ರಿನ ಬಳಸ್ತಾ ಇದ್ರು. ಆದ್ರೆ ಆಗೆಲ್ಲ ಛತ್ರಿನ ಮಳೆಗಾಲದಿಂದ ಪ್ರೊಟೆಕ್ಷನ್ ಪಡೆಯಕ್ಕಲ್ಲ, ಬದಲಾಗಿ ಬಿಸಿಲಿಂದ ತಪ್ಪಿಸ್ಕೊಳ್ಳಕ್ಕೆ ಬಳಸ್ತಾ ಇದ್ರು. ಅದಕ್ಕಾಗಿಯೇ ಇದನ್ನ ಇಂಗ್ಲಿಷ್ನಲ್ಲಿ ಅಂಬ್ರೆಲ್ಲಾ ಅಂತ ಕರೀತಾರೆ. ಅಂಬ್ರಾ ಅಂದ್ರೆ ನೆರಳು ಅಂತ ಅರ್ಥ, ಅಂಬ್ರೆಲ್ಲಾ ಅಂದ್ರೆ ನೆರಳು ನೀಡೋ ವಸ್ತು ಅಂತ ಅರ್ಥ. ಅದಾಗಿ ಸುಮಾರು 2,000 ವರ್ಷಗಳ ಹಿಂದೆ ಚೀನಾದಲ್ಲಿ ವಾಟರ್ ಪ್ರೂಫ್ ಕೊಡೆಗಳನ್ನ ತಯಾರಿಸುವುದಕ್ಕೆ ಶುರು ಮಾಡ್ತಾರೆ. ಇದರಿಂದ ಮಳೆಯಿಂದನೂ ರಕ್ಷಣೆ ಪಡೆಯುವುದಕ್ಕೆ ಛತ್ರಿ ಹೆಲ್ಪ್ ಮಾಡ್ತು. ಇದಿಷ್ಟು ಕೊಡೆಯ ಹಿಸ್ಟ್ರಿ. ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್, ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಛತ್ರಿ ಬಗ್ಗೆ ಇನ್ನೇನು ಸ್ಪೆಷಲ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ತೀನಿ ಕೇಳಿ. ಜಪಾನ್ನಲ್ಲಿ ಪಾರದರ್ಶಕ ಛತ್ರಿ ಅಂದರೆ ಟ್ರಾನ್ಸ್ಪರೆಂಟ್ ಛತ್ರಿಗಳು ಬಹಳ ಫೇಮಸ್. ಯಾಕಂದರೆ ಮಳೆ ಸಮಯದಲ್ಲಿ ರಸ್ತೆಯಲ್ಲಿ ನಡೆಯುವಾಗ ಮುಂದೆ ಸ್ಪಷ್ಟವಾಗಿ ಕಾಣೋದ್ರಿಂದ ಜನ ಹೆಚ್ಚು ಟ್ರಾನ್ಸ್ಪರೆಂಟ್ ಛತ್ರಿಗಳ ಕಡೆ ವಾಲ್ತಿದ್ದಾರೆ. ಇನ್ನು ಥೈಲ್ಯಾಂಡ್ನಲ್ಲಿ ಕೈಯಿಂದ ತಯಾರಿಸುವಂತಹ ಬಣ್ಣ ಬಣ್ಣದ ಛತ್ರಿಗಳು ವಿಶ್ವ ಪ್ರಸಿದ್ಧ. ಹಾಗೆ ಭಾರತದಲ್ಲಿ ಈ ದೇವಸ್ಥಾನದ ಜಾತ್ರೆ, ಉತ್ಸವ ಮತ್ತು ಧಾರ್ಮಿಕ ಮೆರವಣಿಗೆಗಳಲ್ಲಿ ಅಲಂಕಾರಿಕ ಛತ್ರಿಗಳನ್ನು ಬಳಸ್ತಾರೆ. ಭಾರತದಲ್ಲಿ ಮಳೆ ಮತ್ತು ಬಿಸಿಲು ಒಂದೇ ಪ್ರಮಾಣದಲ್ಲಿ ಆಗೋದ್ರಿಂದ ಎರಡಕ್ಕೂ ಛತ್ರಿ ಬೇಕೇ ಬೇಕು. ಇನ್ನು ಬ್ರಿಟನ್ನಲ್ಲಿ ಕಪ್ಪು ಬಣ್ಣದ ಛತ್ರಿಯನ್ನು ಹೆಚ್ಚು ಬಳಸ್ತಾರೆ. ಅಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದ ಛತ್ರಿ ಅವರ ಲೈಫ್ನ ಒಂದು ಅವಿಭಾಜ್ಯ ಅಂಗ ಆಗಿಬಿಟ್ಟಿದೆ. ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳನ್ನು ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಭಾರತದ ಜನ ಬಣ್ಣಗಳಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದು ಬಟ್ಟೆ ಆಗಿರ್ಲಿ ಛತ್ರಿ ಆಗಿರ್ಲಿ, ಕಲರ್ಫುಲ್ ಆಗಿರ್ಬೇಕು. ಅದರಲ್ಲೂ ಭಾರತದ ಮಹಿಳೆಯರಿಗೆ ದೊಡ್ಡ ದೊಡ್ಡ ಹೂವಿನ ಚಿತ್ರ ಇರುವಂತಹ, ಬಣ್ಣ ಬಣ್ಣದ ಕಲರ್ ನಿಂದ ಕೂಡಿರುವಂತಹ ಛತ್ರಿಗಳು ಹೆಚ್ಚು ಇಷ್ಟ. ನೀಲಿ, ಗುಲಾಬಿ, ಹಳದಿ ಮೊದಲಾದ ತಿಳಿ ಬಣ್ಣಗಳಿಗೆ ಜನ ಬೇಗ ಮಾರು ಹೋಗ್ತಾರೆ. ಆದ್ರೆ ಕೆಲವರು ಮಾತ್ರ ಕಪ್ಪು ಬಣ್ಣವನ್ನೇ ಆಯ್ಕೆ ಮಾಡುವುದು, ಯಾಕಂದ್ರೆ ಇದು ಒಂದು ಫೈನ್ ಮತ್ತೆ ಕ್ಲಾಸಿಕ್ ಲುಕ್ ಕೊಡುತ್ತೆ. ಚಿಕ್ಕ ವಯಸ್ಸಲ್ಲಿ ಅಂಗಡಿನಲ್ಲಿರೋ ಎಲ್ಲಾ ಛತ್ರಿಗಿಂತನೂ ಚೆನ್ನಾಗಿರೋ ಛತ್ರಿನ ತಗೊಬಂದು ಹೆಸರು ಬರೆದಿಟ್ರು ಕೂಡ ಮಳೆಗಾಲ ಮುಗಿಯೋಷ್ಟೊತ್ತಿಗೆ ಛತ್ರಿನೇ ಇರ್ತಿರ್ಲಿಲ್ಲ. ನಾವು ಕಳೆದು ಹೋದ್ರು ಪರವಾಗಿಲ್ಲ, ನಮ್ ಛತ್ರಿ ಕಳ್ದೋಗ್ಬಾರ್ದು ಅಂತ ಅಷ್ಟು ಜೋಪಾನ ಮಾಡ್ತಿದ್ರು. ಅದು ಹೇಗ್ ನಮ್ ಕೈಯಿಂದ ಮಿಸ್ ಆಗ್ತಿತ್ತು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅದೇನೇ ಇರ್ಲಿ, ಹಾಗಾದ್ರೆ ನಾವು ಮುಂದಿನ ವಿಷಯಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಬ್ಯೂಟಿಫುಲ್ ಸಾಂಗ್ ನಿಮ್ಗೋಸ್ಕರ ಬರ್ತಿದೆ, ಕೇಳ್ಕೊಂಡು ಬೇಗ ಬನ್ನಿ.
1: ಅರೆ ಯಾರ್ರಿ ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು ಹಳೆ ರಾಜರು ಅಪ್ನೇ.

ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ನಾವು ಹಿಂದೆ ಕಲರ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ, ಹಾಗಾದ್ರೆ ಛತ್ರಿ ತಗೋಬೇಕಾದ್ರೆ ಕಲರ್ ಮಾತ್ರ ನೋಡಿದ್ರೆ ಸಾಕಾ? ಖಂಡಿತ ಇಲ್ಲ, ಕಲರ್ ಜೊತೆ ಕ್ವಾಲಿಟಿನೂ ಬೇಕು. ಹಾಗಾದ್ರೆ ಯಾವೆಲ್ಲ ಕ್ವಾಲಿಟಿ ಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ. ನಾವು ಛತ್ರಿ ತಗೋಬೇಕಾದ್ರೆ ಒಂದೊಳ್ಳೆಯ ಲೈಟ್ ವೈಟ್ ಇರೋ, ಹಿಡ್ದಾಗ ಭಾರ ಇಲ್ದಿರೋ ಛತ್ರಿನ ನೋಡಿ ತಗೋಬೇಕು. ಸುಲಭವಾಗಿ ಮಡ್ಸಕ್ಕಾಗುವಂಥ ಮತ್ತು ಸುಲಭವಾಗಿ ಬಿಡಿಸೋದಕ್ಕಾಗುವಂಥ, ಬ್ಯಾಗ್ನಲ್ಲಿ ಇಡೋಕೆ ಕಂಫರ್ಟಬಲ್ ಆಗೋ ಛತ್ರಿನೇ ನೋಡಿ ತಗೋಬೇಕು. ಜೊತೆಗೆ ವಾಟರ್ ಪ್ರೂಫ್ ಫ್ಯಾಬ್ರಿಕ್ನಿಂದ ತಯಾರಾಗಿದೆಯಾ ಇಲ್ವಾ ಅಂತ ನೋಡಬೇಕು. ಇಲ್ಲ ಅಂದರೆ ಮಳೆ ನೀರು ಲೀಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಛತ್ರಿಯ ಹಿಡಿಕೆ ಅಂದರೆ ಹ್ಯಾಂಡಲ್ ಕೂಡ ನಾವು ಗಮನಿಸೋದು ಉತ್ತಮ. ಸರಿ, ಹಾಗಾದ್ರೆ ಇವತ್ತಿನ ಪ್ರೋಗ್ರಾಮ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸತಿ ಸಿಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ

0: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರ ಮನೆಯವರು ಗುಣಗುವ ದಾಸ ಅಂತ ಕರಿತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM Suryaghar.gov.in ನಲ್ಲಿ.
1: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
1: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
3: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ PM Suryaghar.gov.in ನಲ್ಲಿ. ಸೂರ್ಯಘರ್.
4: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋನಿನಾದ 90.4 FM. ಇದು ಜನಮನದ ನಾದ ತರಂಗ.
5: ನಾನು ಮತ್ತೆ ಅಜ್ಜಿ ಆಗ್ಬೇಕು, ಆದ್ರೆ ಈಗಲ್ಲ. ಮೊದ್ಲು ನನ್ ಸೊಸೆ ಸಂಪೂರ್ಣವಾಗಿ ಆರೋಗ್ಯವಂತಳಾಗ್ಬೇಕು. ಎಷ್ಟೇ ಆದ್ರೂ ಮುಂದಿನ ಮಗು ಕೂಡ ಇಷ್ಟೇ ಆರೋಗ್ಯವಾಗಿ ಇರ್ಬೇಕು ನನಗೆ.
6: ಹೌದು ಅತ್ತೆ, ಹಾಗಾಗಿ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡ್ತೀವಿ.
5: ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
7: ತಾಯಿ ಮತ್ತು ಮಗುವಿನ ಆರೋಗ್ಯದ ಪ್ಲಾನ್ ಮಾಡಿರಿ. ಮಕ್ಕಳ ನಡುವೆ 3 ವರ್ಷದ ಅಂತರ ಇದ್ದರೆ ಒಂದು ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
8: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
9: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4.

0: ಮಾಮಾ
1: ಹೇಳಿಗುಡಿ,
0: ನೀವು ಅಜ್ಜನಿಗೆ ಯಾಕೆ ಇಷ್ಟ ಹೆದರ್ತೀರಾ?
1: ನಾನ ಖಂಡಿತ ಇಲ್ಲ. ಅಪ್ಪ ಹೇಳಿ ಅಪ್ಪ, 10,000 ರೂಪಾಯಿ ಈಗ ಬ್ಯಾಂಕ್ಗೆ ಹೋಗಿ ಕಳಿಸ್ತೀನಿ.
0: ಹೆದರಿದ್ರಲ್ವಾ, ಈ ಹೆದರಿಕೆಯನ್ನು ಇನ್ನೂ ಹೆಚ್ಚಿಸೋಣ.
1: ಅಂದ್ರೆ
0: ಇವತ್ತು ರವಿವಾರ ಅಲ್ವಾ? ರಿಲ್ಯಾಕ್ಸ್, ಬ್ಯಾಂಕ್ ಬಂದ್ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲ, ಇದು ಸಿಗುತ್ತೆ ದಿನಾ 24 ಗಂಟೆ. ಈಗ ಬ್ಯಾಂಕಿಂಗ್ ಆಗಿದೆ ಸುಲಭ, ಡಿಜಿಟಲ್ ಬ್ಯಾಂಕಿಂಗ್, ಬರೀ ಒಂದು ಬೆರಳಿನ ತುದಿಯ ಕೆಲಸ. ಹೇಳಿ ಹೇಗೆ ಕಳಿಸೋದು? NEFT, IMPS, UPI,
1: ಯಾವ್ದ್ರಲ್ಲಾದ್ರೂ. ವಾಹ್, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಎಲ್ಲಿಂದ್ಲೂ ಯಾವಾಗ್ಲೂ, ಈಗ ನಾನು ಆಗ್ತೀನಿ ಡಿಜಿಟಲ್, ಆಮೇಲೆ ಭಯವಿಲ್ಲ.
0: ಅರೆ ಅಜ್ಜ,
1: ಅಪ್ಪ
2: RBI ಹೇಳುತ್ತೆ ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4.

0: ನನ್ ಮಗಳು ಮದ್ವೆ ಆಗ್ತಾಳೆ, ಆದ್ರೆ ಈಗಲ್ಲ. ತನುಮನ ಬಲಗೊಂಡ ನಂತರ ಈಗ ನನ್ನ ಸರದಿ, ಜವಾಬ್ದಾರಿ ನಿಭಾಯಿಸೋದ್ರದ್ದು. ಮಗಳ ಪಾಲನೆ ಪೋಷಣೆ ಮಾಡಿ.
1: ನಾವು ನಿರ್ಧಾರ ಮಾಡಿದೀವಿ, ನನ್ನ ಮದುವೆ ವಿಚಾರ ಮಾತಾಡೋದು 18 ವರ್ಷ ವಯಸ್ಸಾದ ನಂತರನೇ. ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಮಕ್ಕಳ ಸಂತೋಷದ ಯೋಜನೆ ಮಾಡಿರಿ. ಸರಿಯಾದ ವಯಸ್ಸಿನಲ್ಲಿ ಮದುವೆ ಮಾಡಿದರೆ ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
3: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಅದಕ್ಕಾಗಿ ಹಾಸ್ಪಿಟಲ್ ಹೋಗ್ತಾ ಇದೀಯಾ?
1: ಹೌದು ಆಂಟಿ.
0: ಎಲ್ಲ ಸರಿಯಾಗುತ್ತೆ, ನೀನು ಬರೀ ಮೊದಲನೇ ತಾಸನ್ನ ನೆನಪಿಟ್ಕೋ.
2: ಮೊದಲ ತಾಸು ನೆನಪಿದೆಯಾ?
1: ಹೌದು ಆಶಾ ಸಿಸ್ಟರ್,
3: ಮೊದಲನೇ ತಾಸು
4: ಕುಡಿಸಿದಾಳೆ ಅಮ್ಮ, ಕುಡಿಸಿದಾಳೆ.
5: ಮೊದಲ ಒಂದು ತಾಸಿನಲ್ಲಿ ತಾಯಿಯ ಮೊದಲ ಹಾಲು ಮಗುವನ್ನ ಬಲಿಷ್ಠವಾಗಿರೋ ಹಾಗೆ ಮಾಡುತ್ತೆ ರೋಗಗಳನ್ನ ಎದುರಿಸೋದಕ್ಕೆ. ಏನಂತೀರಾ? ತಾಯಿಯ ಹಾಲು ಲಾಭ ಬಹುಪಾಲು.
6: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
7: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡೋ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿಯಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
2: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
2: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಇವತ್ತು ಊಟಕ್ಕೇನ್ ಮಾಡಿದೀಯಾ?
1: ಇವತ್ತು ಸಾರು, ಪಲ್ಯ, ಬಜ್ಜಿ, ಶುಂಠಿ ಚಟ್ನಿ ಮತ್ತೆ ರಾಗಿ ಅಂಬ್ಲಿ.
0: ಅರೆ ಅರೆ, ಇಷ್ಟೊಂದೆಲ್ಲ ಮಾಡ್ಬಿಟ್ಯಾ?
1: ನಿಮಗಾಗಿ ಅಲ್ಲ, ನಮ್ಮ ಮಗಳಿಗಾಗಿ.
0: ಓ,
2: ಆರು ತಿಂಗಳ ನಂತರ ಮಗುವಿಗೆ ತಾಯಿಯ ಹಾಲಿನ ಜೊತೆ ಮನೆ ಊಟ ಉಣಿಸಿ. ಆಗ ಅದು ಚುರುಕು ಮತ್ತು ಆರೋಗ್ಯಶಾಲಿಯಾಗತ್ತೆ. ನೆನಪಿರಲಿ, ಒಂದು ಬಾರಿ ಅಲ್ಲ, ಮೂರು ನಾಲ್ಕು ಬಾರಿ ಉಣಿಸಿ.
3: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ವಿವಿಧ ಭಾಷೆಗಳ ಸಂಗಮ ನಮ್ಮ ತುಳುನಾಡು, ಸಂಸ್ಕೃತಿಗಳ ನೆಲೆಬೀಡು. ನಮ್ಮಲ್ಲಿ ಯಕ್ಷಗಾನ, ಭೂತಕೋಲ, ಕಂಬಳ ಜಾತ್ರೆಗಳಿಗೆ ಕಡಿಮೆಯೇನೂ ಇಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂತಹದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ, ಬಡಿದೆಬ್ಬಿಸುವ ನಾದ ವೈಭವ, ಇದು ತಾಸೆಯ ಸದ್ದು, ನಾದಸ್ವರದ ಕಂಪು. ಇವು ಮೇಳೈಸಿದಾಗ ಒಮ್ಮೊಮ್ಮೆ ಒಗ್ಗೂಡುತ್ತದೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ, ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತದೆ, ಹೃದಯ ಸಂಭ್ರಮಿಸುತ್ತದೆ. ತುಳುನಾಡಿನ ಸೊಗಡು ನಮ್ಮ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಪ್ರತಿ ಕುಟುಂಬವು ಸುಖವಾಗಿದ್ದರೆ ಸಮಾಜವು ಸುಖವಾಗಿರುತ್ತೆ.
2: ಹೌದು, ಹಾಗಾಗಿ ನಾವು ಪ್ರತಿ ಕುಟುಂಬಕ್ಕೂ ಗರ್ಭ ನಿರೋಧಕದ ಬಳಕೆಯ ಪ್ರಯೋಜನಗಳನ್ನ ತಿಳಿಸಿ ಹೇಳ್ತೀವಿ. ಹೀಗಾಗಿ ಪ್ರತಿಯೊಬ್ಬ ತಾಯಿ ಮಗು ಆರೋಗ್ಯವಾಗಿರ್ತಾರೆ. ನಾನೊಬ್ಳು ಆಶಾ ವರ್ಕರ್.
3: ನಾನು ANM.
4: ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
5: ಸಮಾಜದ ಏಳ್ಗೆಗಾಗಿ ನಿಮ್ಮ ಜವಾಬ್ದಾರಿ ನಿರ್ವಹಿಸಿ, ಆಗ ಆಗುವುದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
6: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
7: ಆತ್ಮೀಯರೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೋಮೇಶ್ವರ ಗುರುಮಠ. ನನ್ನ ಕವನದ ಶೀರ್ಷಿಕೆ ಕ್ಷಣವೆಂಬ ಮುತ್ತುಗಳ ಪೋಣಿಸಿರುವೆ. ಕಲ್ಪನೆಯ ದಾರಿಗೆ ಕೂಡಿಟ್ಟ ಸ್ವಪ್ನಗಳು ಕಂಕಣವ ಕಟ್ಟಿ ಕನಸ ಧಾರೆ ಎರೆದು ಮುತ್ತಿನ ತೋರಣದಿ ಅಂತರಂಗವ ಸಜ್ಜುಗೊಳಿಸಿ ಅಂತರ್ಗಾಮಿಯೆಡೆ ತಂದೆನ್ನ ನಿಲ್ಲಿಸಿವೆ. ಕಾಯುವ ಮುನ್ನ ತಲುಪುವ ಗುರಿಯಂತೆ, ಯೋಚನೆಗಳಿಗೂ ಮುನ್ನ ಗತಿಸುವ ಘಟನೆಯಂತೆ, ಅಸ್ಪಷ್ಟತೆಯಲ್ಲಿನ ಸ್ಪಷ್ಟತೆಯ ದರ್ಶಿಸಿ ಆರಂಭದಲ್ಲಿಯೇ ಅಂತ್ಯಗಾಲದ ರಾಗವ ಹಾಡಿದೆ. ಉತ್ತರಿಸಿದಷ್ಟು ಸಿಗುವ ಪ್ರಶ್ನೆಗಳಂತೆ, ಅರಳಿದಷ್ಟು ಚಾಚುವ ಗಗನದಂತೆ, ಕಂಡಷ್ಟು ಕಾಣದ ಸಾಗರದಾಳದಂತೆ ವ್ಯೂಹದ ಚಕ್ರದೆಡೆ ತಲುಪಿಸುವೆ. ಉಸಿರು ಮೆಲ್ಲನೆ ಮಾತನಾಡಿದಾಗ, ಮಾತಿನ ಸಾಲುಗಳು ಮೂಕವಾದಾಗ, ಶಬ್ದವೂ ವಿವರಿಸದ ಭಾವಾಂತರಂಗವ ಸಂವೇದನೆಗಳು ತಿಳಿಸಿದಂತಾಗಿದೆ. ತಮವ ತೊಡೆದ ಹೊನಲಂತೆ ಹರಿವ ಮುನ್ನ ಓದಿಬಿಡಲೇನಾ, ಬಾಳೆಂಬ ರಂಗಮಂದಿರದೊಳು ನಟನಾಗಿ ರಚಿಸಿದ ಪುಸ್ತಕದ ಹಾಳೆಗಳ. ಓ ಬದುಕೆ, ಎನಗೆಂದು ನೀ ಕಾದಿರಲು, ಬರುತ್ತಲಿರುವೆ ಓಡಿ, ತುಸು ದೂರದಲ್ಲಿಯೇ ಇರುವೆ. ನೀನೇ ಕಟ್ಟಿ ಬೀಳಿಸುತ್ತಿರುವ ನೆನಪಿನಂಗಳದ ನಾಯಕನ ಕಥೆಯ ಓದುತ ನಿಂತಿರುವೆ. ಜಗದೊಳು ಆಡಿಸುವ ಆಟಗಾರ ನೀನು, ನಿನ್ನ ಕೈಯೊಳು ಬಂದಿಯಾದ ಸೂತ್ರದ ಬೊಂಬೆ ನಾನು. ಬಂದಿರುವುದು ಬರಿಗೈಲಿಯಲ್ಲವೇ, ನಿನ್ನೆಡೆಗೆ ಧಾವಿಸುತ್ತಿರುವುದು ಬರಿಗೈಲಲ್ಲವೇ. ಗರಡಿ ಮನೆಗೆ ಗುರುವು ನೀನಾಗು, ಹುರಿಗೊಂಡ ಯುದ್ಧಪಟುವು ನಾನಾಗುವೆ. ಭ್ರಮೆಯೆಂಬ ಸತ್ಯದಲ್ಲೇ ನಾ ಬದುಕಿದರೂ ಕ್ಷಣವೆಂಬ ಮುತ್ತುಗಳ ಪೋಣಿಸಿರುವೆ, ಕ್ಷಣವೆಂಬ ಮುತ್ತುಗಳ ಪೋಣಿಸಿರುವೆ. ನನ್ನ ಕವನದ ಶೀರ್ಷಿಕೆ ಅಂತರಂಗ ದಂಬರವೇರಿ. ಪಯಣವೀ ಬದುಕೆಂದರಿತು ಪಯಣಕ್ಕೆ ತೆರಳಿ, ದೂರ ದಾರಿಯ ದೂರುತ ಸಾಗಿ, ಪಕ್ವಗಾಲದಲ್ಲಿ ಮಾಗಿ, ಮತ್ತೆ ಬೆಟ್ಟವನೇರಿ, ಅಂತರಾಳದಲ್ಲಿ ಮನವೂರಿ, ಭುವನ ಸೌಂದರ್ಯ ಲಹರಿಯ ಸವಿಯುತ ಬಾನ ಬಣ್ಣಿಪ ವರ್ಣದೋಕುಳಿಯಲಿ ಮಿಂದ ಮನವು, ನಾಮ ನಿನ್ನದೇ ಸ್ಮರಿಸಿಹುದು ನೋಡು. ಮುಗಿಲು ಜಾರಿದ ಮುತ್ತಿನ ಹನಿ ಮಂದಹಾಸವ ಬೀರಿ ಮರಳಿ ಮಣ್ಣಿಗೆ ಬರುತ್ತ, ಇಂದ್ರಲೋಕದ ಚಂದ್ರಪ್ರಭೆಯ ಹೊತ್ತು ತರುತ್ತ, ನೀಲಸಾಗರದಲೆಗಳಲೆಯಾಗಿ ನರಳಿದ ಹನಿಗಳ ನರಳಿಸಿ ಮರಳಿಬಾನ ಸೇರಿದಂತೆ, ಎನ್ನೆದೆಗೂಡ ಬಡಿತಗಳಲ್ಲಿ ನಾಮ ನಿನ್ನದು ಲೀನವಾಗಿಬಹುದು ನೋಡು. ಇರುಳ ತಿರುಳಲಿ ಚುಕ್ಕಿ ಚಂದ್ರಮರ ಚರಿತಾಮೃತದಲ್ಲಿ ನೆಲದಿ ಕಾಣುವ ಹೊನಲ ಹೊದಿಕೆ ನವ ಹುರುಪು ನೀಡಿ ಅಂತರಿಕ್ಷದಲ್ಲಿ ಅಂತರ್ಗತವಾಗಿಪ ಉಲ್ಕಾ ಪ್ರವಾಹದಂತೆ ಧರೆಯ ಜಿಜ್ಞಾಸುಗಳ ನೂರೆಂಟು ತರ್ಕಗಳಿಗೆ ತರ್ಪಣವ ನೀದು ರವಿ ಬರುವ ಸಮಯದಲ್ಲಿ ತೆರೆಯ ಮರೆಯೊಳು ತೇಲುವಂತೆ ಕಬ್ಬಿಗ ನಕ್ಕರೆಯ ಕನಸು ನಿನ್ನ ಮನದಲ್ಲೂ ಮೂಡಿಹುದು ನೋಡು. ಅಂತರಂಗದಂಬರವೇರಿ ಅಪೂರ್ವ ಸಾಲಿನಲ್ಲಿ ನಲಿದು ಅನನ್ಯ ಪಥವನಾರಿಸಿ ಅಸ್ಮಿತೆಯ ನರಸಿ ಬರುವ ಭಾವ ಸಮ್ಮಿಲನಗಳ ಸಂಭಾಷಣೆ ಲೇಖನಿ ಸ್ಪರ್ಶಿಪ ಹೊತ್ತಿಗೆಯ ಪುಟ ಸೇರಿ ಹೊತ್ತಾದ ಬಳಿಕ ಓದುಗನಲ್ಲಿ ಬೆಸೆವಂತೆ ನಿನ್ನಾತ್ಮದಲ್ಲೂ ಎನ್ನ ಹೆಜ್ಜೆ ಗುರುತು ಮೂಡಿರಬಹುದೇನೋ? ಒಂದೊಮ್ಮೆ ನೋಡು, ಒಂದೊಮ್ಮೆ ನೋಡು. ನನ್ನ ಕವನದ ಶೀರ್ಷಿಕೆ ಛತ್ರಪತಿ ಶಿವಾಜಿ. ರಾಷ್ಟ್ರವೀರ ಯುಗಾವತಾರಿ ಛತ್ರಪತಿ ಶಿವಾಜಿಯು ಎನ್ನುವಂಥದ್ದು ಇದರ ಶೀರ್ಷಿಕೆ. ಪೇಳಿಹುದು ಕಥೆಯೊಂದ ಧ್ವಜವು, ಪೇಳಿಹುದು ಕಥೆಯೊಂದ ಧ್ವಜವು ಗತಕಾಲ ದ್ಯುಗವನು ಮೆಲುಕುತ್ತಲಿ ಶಿಖರಾಗ್ರದಲ್ಲಿ ತನ್ನ ಪೂಜಿಪ ಧ್ಯೇಯ ಜೀವಿಯ ನೆನೆವುತ್ತಲಿ ಭರತ ಭುವಿಯ ಬಾನರವಿಯ ಬದಿಗೆ ಸರಿಸಿ ಮೆರೆಯಿತು ಅಧರ್ಮ ಕಲಿಯ ಬಾಹುಬಲವು ಧರ್ಮ ತೀರವ ನಾಟಿತು. ಮಾಸಗಳು ವರುಷವಾಗಿ ದಶಕವು ಶತಮಾನವಾಗಿ ಉರುಳಿಸಾಗಿದ ದಾಸ್ಯ ಪಂಜರ ಭೇದಿಸಿತ್ತು ದಿವ್ಯ ಹಂದರ. ಸುಯೋಗಕ್ಕೆಂದು ಕಾದ ಕಾಲದ ಸುಸಂಧಿಯಲ್ಲಿ ಜನಿಸಿದನು ರಾಷ್ಟ್ರವೀರ ಯುಗಾವತಾರಿ ಛತ್ರಪತಿ ಶಿವಾಜಿಯು. ಮೂರ್ತಿ ಭಂಜಕ ನುದರ ಸೀಳಿ ಕುತಂತ್ರಿ ರಾಜನಂಗುಲಿಯ ಕೀಳಿ ದೇವ ದುರ್ಲಭ ಸಹಚರರೊಡಗೂಡಿ ಮತ್ತೆ ಕಟ್ಟಿದ ಸ್ವರಾಜ್ಯ ಕೋಟೆಯ. ರಾಜಧರ್ಮಕ್ಕೆ ಅಂಕಿತನಾಗಿ ದೈವ ಕೃಪೆಗೆ ಪಾತ್ರನಾಗಿ ಅನುಶಾಸನಕ್ಕೆ ಮೂರ್ತರೂಪನಾಗಿ ಅಭೇದ್ಯ ಸಾಮ್ರಾಜ್ಯದ ನಿರ್ಮಾತೃವಾಗಿ ಸಹ್ಯಾದ್ರಿಯ ಗಿರಿಕಂದರಗಳಿಂದ ಉತ್ತರ ದಕ್ಷಿಣವೆನ್ನದೆ ಪೂರ್ವ ಪಶ್ಚಿಮವೆನ್ನದೆ ಘಮಲು ಸೂಸಿ ಧ್ಯೇಯ ಪುಷ್ಪವರಳಿತ್ತು ಸ್ಫೂರ್ತಿಪ್ಪದ ನಾಯಕತ್ವದಲ್ಲಿ ಮೆರೆದಿತ್ತು. ಇನಿತು ಕಥೆಯನ್ನು ಪೇಳಿ ಧ್ವಜವು ಯುವಚೇತನಗಳ ಭಿನ್ನವಿಸಿತು ನವ ದಿಗಂತಕ್ಕೆ ನಾಂದಿ ಹಾಡಿದ ಧೀರ ಪುರುಷನ ಪಥದಲ್ಲಿ ನಡೆ ಎಂದಿತು. ನನ್ನ ಕವನದ ಶೀರ್ಷಿಕೆ ರಾಮಕೃಷ್ಣರಲ್ಲಿ ಶಾರದೆಯಾಗಿ ಬಂಕಿಮರಲ್ಲಿ ಭಾರತಿಯಾಗಿ. ರವಿಗಾಣದ ತುದಿಯ ಕವಿಕಂಡ ಕವಿಗಾಣದ ಪಥದಲ್ಲಿ ತತ್ಪುರುಷ ನಡೆದ ತತ್ಪುರುಷಗಾಣದ ನಭೋಪುರದಲ್ಲಿ ನಿತ್ಯ ನಿರ್ವಾಣದಲ್ಲಿ ಲೀನವಾದವಳಾರು? ಗಂಗೆ ಯಮುನೆಯರ ಕೂಟದ ಸರಸ್ವತಿಯು ರಾಮಕೃಷ್ಣರಲ್ಲಿ ಶಾರದೆಯಾಗಿ ಸ್ವರಾಜ್ಯ ನಿರ್ಮಾತೃ ಕ್ಷತ್ರಿಯ ಕುಲಾವಸಂತನ ಭವಾನಿಯು ಬಂಕಿಮರಲ್ಲಿ ಭಾರತಿಯಾಗಿ ವೇದ ಸಾರಂಗಳ ಪೂರ್ಣದಲ್ಲಿ ಧರಿಸಿ ಭರತ ಭೂಮಿಯ ಅಮೃತ ಪುತ್ರರಿಗೆ ಧಾರೆಯಗೈಯುತ ಬ್ರಹ್ಮಾಂಡ ಪಿಂಡಾಂಡಗಳಾದಿಯಾಗಿ ಕಣಕಣದಲ್ಲೂ ಬ್ರಹ್ಮ ಚೈತನ್ಯಿಯಾಗಿ ಮಾಯೆಯಲ್ಲಿ ನರ್ತನಂಗೈಯುತ ಲೋಕದ ನವ ಅತಿಥಿಗೆ ಮಾತೃವಾತ್ಸಲ್ಯಾಗಿ ಸಂಸಾರ ನೊಗ ಹೊರುವಲ್ಲಿ ಸಹಧರ್ಮಿಣಿಯಾಗಿ ಸ್ಥಿರಚರವಾದ ಅನಂತ ಸೃಷ್ಟಿಯ ನದಿಯಲ್ಲಿ ಪುರುಷನಿಗೆ ಪ್ರಕೃತಿಯಾಗಿ ವಿಶ್ವದಾದಿಯಾಗಿ ಆಕೆಯ ಪಯಣವೆನಿತು ಅನನ್ಯದೆಡೆ ಸಾಗುತ್ತಲಿ ಅರಿವ ಹುರಿಯೊಳು ಮಿಂದ ಮಡಿಲು ಅಪೂರ್ವತೆಯ ಬಯಸುತ್ತಲಿ ಸ್ವಧರ್ಮದ ಸ್ವಭಾವದಲ್ಲಿ ಸ್ತ್ರೀಯಾಗಿ ಆರಂಭವಿಪ ನಡೆಯು ಹೊರಟಿದೆ ಬಾಳ ರಹಸ್ಯ ವ್ಯಾಪ್ತಿಯಾಚೆಯಲ್ಲಿ ಭೌತಿಕತೆಯ ನೆಲೆಗತೀತವಾಗಿ ಭುವಿಯ ಹೊತ್ತ ನಿಸರ್ಗದೇವಿಯೇ ಚಾಲುಕ್ಯರಿಗೆ ಬನಶಂಕರಿಯಾಗಿ ಒಡೆಯರಿಗೆ ಚಾಮುಂಡಿಯಾಗಿ ಕನ್ನಡ ಕುಲಕೋಟಿ ಪುತ್ರರಿಗೆ ಭುವನೇಶ್ವರಿಯಾಗಿ ಎನಿತು ಕಾವ್ಯದ ಸ್ಫೂರ್ತಿಯಾಗಿ ಭಾವಾಕ್ಷರಗಳಲ್ಲಿ ಸಂಧಿಹಳು ಭಾವಾಕ್ಷರಗಳಲ್ಲಿ ಸಂಧಿಹಳು. ನನ್ನ ಕವನದ ಶೀರ್ಷಿಕೆ ಗೆಲುವಿನುತ್ತರವ ನೀಯುವೆ. ಗಗನ ತುಂಬಿ ಜಲವು ಇಳೆಯೆಡೆಗೆ ಹರಿವಂತೆ ಹಿಮ ಕರಗಿದ ನದಿಯು ಸಾಗರದಲ್ಲಿ ಮಿಂದಂತೆ ಮತ್ತೆ ಪುಟಿವುದೆನ್ನೀ ಮನ ರವಿಗಿರಣವ ಕಂಡಂತೆ ಕಾರ್ಪಣ್ಯ ಕಾನನವ ದಾಟಿ ಬಲು ದೂರ ಸಾಗಿದಂತೆ. ಮೆಟ್ಟಿಲನು ಮೆಟ್ಟಿ ಹಪ್ಪಾದ ತನ್ನಡಿಯಲೇ ಜಾರುವಲಿ, ಬೇಟೆಯ ನರಸಿ ಹೊರಟ ಮನುಜ ಬೇಟೆ ತಾನಾಗುವಲಿ, ಅಂತರಂಗದ ಉಸಿರು ಕಾಯವನೇ ತೊರೆಯುವಲಿ, ಸ್ಥಿರ ಚಿತ್ತದಲ್ಲಿ ಮರಳಿ ಉತ್ತರವನ ನರಿವೆಯಲಿ. ಬಾಯಿ ತೆರೆದ ಪಾತಾಳ ಕಾದಿರಲು ಗುರಿಯಟ್ಟಣಿಗೆಯ ಮುಗಿಲಿಗೇರಿಸುವೆ, ತರಗೆಲೆಗೆ ವನ್ಹಿಯೋ ತಾಕಿರಲು ಹಸಿರಾಗಿ ಪಸರಿ ಮುನ್ನಡೆವೆ. ಗುಣಸಾಮರ್ಥ್ಯಗಳಿಗನ್ವರ್ಥ ಜೀವಿಗಳು ಬಹುವಾದರೂ ಗರ್ಜನೆಗೆ ಅಂಕಿತ ನಾನಾಗುವೆ. ಬಾಳ ಸೋಲಿಗೆ ಕಾದಿಹ ಕರ್ಮಗಳಿಗೆ ಮಹೇಶ್ವರನೊಡಗೂಡಿ ಗೆಲುವಿನುತ್ತರವನೀಯುವೆ. ನಮಸ್ಕಾರಗಳು
3: ಎಲ್ರಿಗೂ. ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಕುಮಾರೇಶ್. ಟಾಕಿಂಗ್ ಟೈಮಿಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ. ಬೆಳಿಗ್ಗೆ 10 ಗಂಟೆಗೆ ಮಂಗಳೂರು ರೀಚ್ ಆಗಬೇಕು, ಗಾಡಿ ಬೇರೆ ಸರ್ವಿಸ್ ಇಟ್ಟಿದ್ದೀವಿ, ಏನು ಮಾಡೋದು? ಬಟ್ಟಂತ ಫ್ರೆಂಡ್ ಫೋನ್ ಮಾಡಿ, ಮಗ ನಾಳೆ ಬೆಳಿಗ್ಗೆ 7:30 ಉಜಿರೆ ಬಿಡ್ತೀಯ ಅಂತ ಹೇಳಿ, ನೆಕ್ಸ್ಟ್ ಡೇ 8 ಗಂಟೆಗೆ ಉಜಿರೆಯಿಂದ ಹೊರಟು ಬೆಳಿಗ್ಗೆ 9:30ಗೆ ಮಂಗಳೂರು ರೀಚ್ ಆಗಿರ್ತೀವಿ. ಇದು ನಮ್ಮ ಕತೆ ಮಾತ್ರ ಅಲ್ಲ, ಪ್ರತಿದಿನ ಕೆಲಸಕ್ಕೆ ಹೋಗೋ ಮಂದಿ, ಶಾಲೆಗೆ ಹೋಗೋ ಸ್ಟೂಡೆಂಟ್ಸು ಕರೆಕ್ಟ್ ಟೈಮ್ಗೆ ರೀಚ್ ಆಗಿ ಕರೆಕ್ಟ್ ಟೈಮ್ಗೆ ಮನೆಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಸೇವೆ ಸಕ್ಸಸ್ ಆಗಿರುತ್ತೆ, ಅದೇ ಬಸ್ ಸೇವೆ.

ನಾವು ಬೆಳಗ್ಗೆ ಹೇಳೋದೇ 7-8 ಗಂಟೆಗೆ, ಸಂಜೆ 4 ಗಂಟೆ 5 ವರೆ ಆಯಿತು ಅಂತ ಹೇಳಿದ್ರೆ ನಮ್ಮ ಡ್ಯೂಟಿ ಅವ್ರು ಮುಗಿಯಿತು. ಆದರೆ ಬಸ್ಸಲ್ಲಿ ಕೆಲಸ ಮಾಡೋ ಡ್ರೈವರ್ ಕಂಡಕ್ಟರ್ಗಳ ಲೈಫ್ ನೋಡಿದರೆ ವರ್ಕಿಂಗ್ ಅವರಲ್ಲಿ ಟೈಮಿಂಗ್ ಅಂದರೆ ಏನು, ಅದಕ್ಕಿರೋ ವ್ಯಾಲ್ಯೂ ಎಂಥದ್ದೆನ್ನೋದನ್ನು ಕರೆಕ್ಟಾಗಿ ಫಾಲೋ ಮಾಡ್ತಾರೆ. ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಕೆಲವೊಮ್ಮೆ ಏನೂ ತಿನ್ನದೆ ಅವಸರ ಅವಸರವಾಗಿ ಬಸ್ಸನ್ನು ಕರೆಕ್ಟ್ ಟೈಮ್ಗೆ ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸ್ತಾರೆ. ರಾತ್ರಿ 8 ಗಂಟೆ 9 ಗಂಟೆ ಆದರೂ ಡ್ಯೂಟಿ ಮುಗಿಯಲ್ಲ. ಕೆಲವೊಮ್ಮೆ ಮನೆಗೆ ತಲುಪುವಾಗ ಮಧ್ಯರಾತ್ರಿ ಆದರೂ ಮತ್ತೆ ಅದೇ ರುಟೀನ್. ಸ್ಪೆಷಲ್ ಡೇಗೆ ರಜೆ ಮಾಡೋಕ್ಕಾಗತ್ತಾ? ಬೇಕಾದಾಗ ಫ್ಯಾಮಿಲಿ ಜೊತೆ ಮಿಂಗಲ್ ಆಗೋಕ್ಕಾಗತ್ತಾ? ಊಟ ತಿಂಡಿ ಕರೆಕ್ಟ್ ಟೈಮಲ್ಲಿ ಆಗತ್ತಾ? ಇಲ್ಲ. ಆಸೆ ಕನಸುಗಳನ್ನು ಸೈಡಿಗಿಟ್ಟು ಜನರ ಸೇವೆಯಲ್ಲಿ ಸದಾ ಸಕ್ರಿಯ ಆಗಿರ್ತಾರೆ ಬಸ್ ಡ್ರೈವರ್ ಹಾಗೂ ಕಂಡಕ್ಟರ್.

ಕರೆಕ್ಟ್ ಟೈಮ್ಗೆ ರೀಚ್ ಆಗಬೇಕು, ಸೇಫ್ ಆಗಿ ಡ್ರೈವ್ ಮಾಡಬೇಕು. ಇದು ಒಬ್ಬ ಬಸ್ ಡ್ರೈವರ್ ತಲೆಯಲ್ಲಿರೋ ಫಸ್ಟ್ ಪಾಯಿಂಟ್. ನಮಗೊಂದು ರೂಟಲ್ಲಿ ಒಂದ್ಸಲ ಹೋಗಿ ಬಂದು ಮತ್ತೆ ಅದೇ ರೂಟಲ್ಲಿ ಹೋಗೋಕೆ ಬೋರ್ ಆಗುತ್ತೆ ಅಲ್ವಾ? ಹಾಗಿರುವಾಗ ಅದೇ ರೂಟಲ್ಲಿ ಪ್ರತಿದಿನ ಹೋಗಿ ಬಂದು ಅಂತೇಳಿ ಎಷ್ಟಲ್ಲ ಬಸ್ ಹೋಗ್ತಾ ಇರುತ್ತೆ ಅಲ್ವಾ? ಡ್ರೈವರ್ಗೆ ಬೋರ್ ಆಗಲ್ವಾ? ಬೋರ್ ಆದರೂ ಹೋಗಲೇಬೇಕು, ಯಾಕಂದರೆ ಅದು ಅವರ ಕರ್ತವ್ಯ ಆಗಿರುತ್ತೆ. ಬಸ್ಸಲ್ಲಿ ಪೇಷಂಟ್ಗಳು ಇರ್ಬೋದು, ಗರ್ಭಿಣಿ ಹೆಂಗಸರು ಇರ್ಬೋದು, ವಯಸ್ಸಾದವರು, ಚಿಕ್ಕ ಮಕ್ಕಳು, ಯಾರೇ ಇದ್ರೂ ಯಾರಿಗೂ ಏನೂ ಆಗದಾಗೆ ಸೇಫಾಗಿ ಕರ್ಕೊಂಡು ಹೋಗ್ತಾರೆ ಬಸ್ ಡ್ರೈವರ್ಸ್. ಕೆಲವೊಮ್ಮೆ ಗಾಳಿ ಚಂದ ಬೀಸ್ತಾ ಇದ್ದರೆ ಹಾಗೆ ನಿದ್ದೆ ಜಾರಿ ಬಿಡ್ತೇವೆ. ಯಾವ ಧೈರ್ಯದಲ್ಲಿ? ಡ್ರೈವರ್ ಮೇಲಿನ ನಂಬಿಕೆಯಿಂದ ಅಲ್ವಾ? ಬೆಳಗಿಂದ ರಾತ್ರಿವರೆಗೆ ಕೂತು ಕೂತು ಬೆನ್ನು ಸೊಂಟ ಕೈಕಾಲು ನೋಯ್ತಾ ಇದ್ರು ಅದ್ಯಾವುದನ್ನು ಲೆಕ್ಕಿಸದೆ ಡ್ಯೂಟಿನ ಮಾಡ್ತಾ ಇರ್ತಾರೆ. ಬಸ್ಗತ್ತುವ ಪ್ರತಿಯೊಬ್ಬ ಪ್ಯಾಸೆಂಜರ್ನ ಸೇಫ್ಟಿ ಮತ್ತು ಟೈಮಿಂಗನ್ನು ಜವಾಬ್ದಾರಿತವಾಗಿ ನಿರ್ವಹಿಸುವ ಬಸ್ ಡ್ರೈವರ್ಗಳು ಸ್ಪೆಷಲ್ ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಅಲ್ವಾ?

ಇನ್ನು ಟಿಕೆಟ್ ಕೊಟ್ಟು ಚಿಲ್ಲರೆ ಕೊಡದೇ ಇದ್ದಾಗ ನಾವಿಳಿಯೋ ಸ್ಟಾಪ್ ಬರುವವರೆಗೂ ನಮ್ಮ ತಲೆಯಲ್ಲಿ ಓಡಾಡ್ತಿರುವ ಒಬ್ಬ ವ್ಯಕ್ತಿ ಇದ್ದಾರೆ ಅಂದರೆ ಅದು ಕಂಡಕ್ಟರ್. 30 ರೂಪಾಯಿ ಟಿಕೆಟ್ಗೆ 500 ರೂಪಾಯಿ ಕೊಟ್ಟಾಗ ಆ ಮನುಷ್ಯನ ಮುಖದಲ್ಲಿ ಬರುವ ಎಕ್ಸ್ಪ್ರೆಷನ್ ಯಾವ ರೀತಿ ಇರುತ್ತೆ ಅನ್ನೋದೇ ಕನ್ಫ್ಯೂಷನ್. ಅಲ್ಲ, ನನ್ನ ಕೈಯಲ್ಲಿರೋದು ಟಿಕೆಟ್ ಮಿಷಿನ್, ಇವರೇನು ದುಡ್ಡು ಪ್ರಿಂಟ್ ಮಾಡೋ ಮಿಷಿನ್ ಅಂತ ಅನ್ಕೊಂಡವರ ಎನ್ನೋ ಯೋಚನೆ ಕಂಡಕ್ಟರ್ಲಿ ಬಂದಿರಲೂಬಹುದು. ಹೇಳಕ್ಕಾಗಲ್ಲ ಅಲ್ಲ, ಮುಂದೆ ಇದ್ರೆ ಹಿಂದೋಗಿ ಅಂತ ಹೇಳ್ತಾರೆ, ಹಿಂದೆ ಇದ್ರೆ ಮುಂದೋಗಿ ಅಂತ ಹೇಳ್ತಾರೆ. ಹಾಗಾದ್ರೆ ನಡುವಲ್ಲಿದ್ದವರು ಎಲ್ಲಿ ಹೋಗ್ಬೇಕು? ಈ ಪ್ರಶ್ನೆನ ಕಂಡಕ್ಟರ್ಲಿ ಕೇಳಲೇ ಇಲ್ಲ ನಾವು ಅಲ್ವಾ? ಬಸ್ಗೆ ಹತ್ತುವ ಎಲ್ಲಾ ಪ್ಯಾಸೆಂಜರ್ಗಳ ಜೊತೆ ವ್ಯವಹರಿಸೋ ಕಂಡಕ್ಟರ್ಗಳ ಡ್ಯೂಟಿ ಕೂಡ ಚಾಲೆಂಜ್ ಆಗಿ ಇರುತ್ತೆ. ಬಸ್ ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನ ಗಂಟ್ಲು ಹರ್ಕೊಂಡು ಹೇಳ್ತಾ ಹೇಳ್ತಾ ಪ್ರಯಾಣಿಕರನ್ನ ಕರಿಬೇಕು. ಟ್ರಿಪ್ ಲಾಸ್ ಆಗದಾಗೆ ಬಸ್ ಸೀಟ್ ಫುಲ್ ಮಾಡಬೇಕು. ಪ್ರತಿ ಪ್ಯಾಸೆಂಜರ್ ಹತ್ರ ಬಂದು ಟಿಕೆಟ್ ಕಲೆಕ್ಟ್ ಮಾಡಬೇಕು. ಚಿಲ್ಲದ ಸಮಸ್ಯೆ, ಇನ್ಯಾವುದೇ ಸಮಸ್ಯೆ ಬಂದರೂ ಹ್ಯಾಂಡಲ್ ಮಾಡಬೇಕು. ರಶ್ ಇದ್ರಂತೂ ಕೇಳೋದೇ ಬೇಡ, ಹಿಂದೆ ಮುಂದೆ ಹೋಗಿ ಸಾಕಾಗಿರುತ್ತೆ. ಹಾಗೆ ಬಸ್ಸಲ್ಲಿ ರಶ್ ಇದ್ದಾಗ ಗರ್ಭಿಣಿ ಹೆಂಗಸರು, ವಯಸ್ಸಾದವರು ಬಸ್ ಹತ್ತಿದ್ರೆ ಕೂತಿದ್ದವರಲ್ಲಿ ಯಾರನ್ನಾದರೂ ಕನ್ವಿನ್ಸ್ ಮಾಡಿ ಸೀಟ್ ಕೊಡಿಸಿ, ದೊಡ್ಡ ದೊಡ್ಡ ಲಗೇಜ್ ಏನಾದರೂ ಇದ್ದರೆ ಅದನ್ನು ಎತ್ತಿ ಆಚೆಗೆ ಇಟ್ಟು ಕೊಟ್ಟು ಕೊನೆಗೆ ಡ್ಯೂಟಿ ಮುಗಿಸಿ ಕಲೆಕ್ಷನ್ ಎಷ್ಟಾಯಿತು ಅನ್ನೋ ಲೆಕ್ಕಾಚಾರ ಮಾಡುವಾಗ ಕಲೆಕ್ಷನ್ ಏನಾದರೂ ಕಮ್ಮಿ ಆಗಿದ್ರೆ ಓನರ್ ಹೇಳೋ ಮಾತನ್ನು ಕೇಳಿಸ್ಕೊಳ್ಳೋವರೆಗೂ ಕಂಡಕ್ಟರ್ ಡ್ಯೂಟಿ ಚಾಲೆಂಜ್ ಆಗಿ ಇರುತ್ತೆ.

ಬಸ್ಸಿಗತ್ತೋ ಪ್ರಯಾಣಿಕರಲ್ಲಿ ಕೆಲವರು ಕುಡುಕರು ಇರ್ತಾರೆ, ಟೆಂಪರ್ನವರು ಇರ್ತಾರೆ, ಚೊರೆ ಮಾಡೋರು ಇರ್ತಾರೆ, ಸೀಟಿಗಾಗಿ ವಾಗ್ವಾದ ಮಾಡೋರು. ಎಲ್ಲರನ್ನ ಸಂಭಾಳಿಸ್ಕೊಂಡು ಹೋಗೋದಂದ್ರೆ ಚಾಲೆಂಜ್ ಅಲ್ವಾ? ಕಾಂಪಿಟೇಷನ್ ಫೀಲ್ಡಲ್ಲಿ ಪ್ರತಿ ಟ್ರಿಪ್ಪಲ್ಲೂ ಸೀಟ್ ಫುಲ್ ಮಾಡಿ ಕಲೆಕ್ಷನ್ ಇನ್ಕ್ರೀಸ್ ಮಾಡೋ ಟಾರ್ಗೆಟ್ ಪ್ರತಿ ಕಂಡಕ್ಟರ್ಗಿರುತ್ತೆ. ಕೆಲವೊಮ್ಮೆ ಟೈಮಿಂಗ್ ವಿಚಾರದಲ್ಲಿ ಮಾತಿಗೆ ಮಾತು, ವಾದ ಪ್ರತಿವಾದಗಳ ಮನಸ್ತಾಪಗಳು, ಬೆಳಗ್ಗೆಯಿಂದ ರಾತ್ರಿವರೆಗೂ ಬಾಗಿಲಲ್ಲಿ ನಿಂತ್ಕೊಂಡು ಸೀಟಿಗೆ ಒರಗಿಕೊಂಡು ಡ್ಯೂಟಿ ಮಾಡೋ ಕಂಡಕ್ಟರ್ ಕೂಡ ಜವಾಬ್ದಾರಿಯ ವ್ಯಕ್ತಿಯಾಗಿರ್ತಾರೆ.

ಜಸ್ಟ್ ಇಮ್ಯಾಜಿನೇಷನ್ ಮಾಡಿ, ಒಂದಿನ ಬಸ್ ಸೇವೆ ಇಲ್ಲ ಅಂತ ಅನ್ಕೊಳ್ಳಿ, ಪರಿಣಾಮ ಏನಾಗ್ಬೋದು? ನಮ್ಮ ಕೆಲಸ ಕಾರ್ಯದಲ್ಲಿ ಎಷ್ಟು ವ್ಯತ್ಯಾಸ ಆಗ್ಬೋದು ಅಲ್ವಾ? ಹಾಗಾಗಿ ಬಸ್ ಸೇವೆ ಅನ್ನೋದು ಈ ವ್ಯವಸ್ಥೆಯಲ್ಲಿ ಬಹಳ ಮಹತ್ವವನ್ನು ಪಡೆದಿರುವಂಥದ್ದು. ಈ ಸೇವೆಯಲ್ಲಿ ಸಕ್ರಿಯ ಆಗಿರುವಂತಹ ಡ್ರೈವರ್ಗಳು, ಕಂಡಕ್ಟರ್ಗಳು ಪ್ರಯಾಣಿಕರ ಜವಾಬ್ದಾರಿಯನ್ನು ಹೊಂದಿರುವಂಥವರು. ಹ್ಯಾಪಿ ಮತ್ತು ಸೇಫ್ ಜರ್ನಿಯಲ್ಲಿ ಇವರ ಪಾತ್ರನೇ ಪ್ರಮುಖವಾದದ್ದು ಅಲ್ವಾ?

0: ಇದಾಗಿತ್ತು ಈ ವಾರದ ಟಾಕಿಂಗ್ ಟೈಮ್. ಮುಂದಿನ ವಾರ ಇನ್ನೊಂದು ಟಾಪಿಕ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: ನಾನು ಮತ್ತೆ ಅಜ್ಜಿ ಆಗ್ಬೇಕು, ಆದ್ರೆ ಈಗಲ್ಲ. ಮೊದಲು ನನ್ನ ಸೊಸೆ ಸಂಪೂರ್ಣವಾಗಿ ಆರೋಗ್ಯವಂತಳಾಗ್ಬೇಕು. ಎಷ್ಟೇ ಆದ್ರೂ ಮುಂದಿನ ಮಗು ಕೂಡ ಇಷ್ಟೇ ಆರೋಗ್ಯವಾಗಿ ಇರ್ಬೇಕು ನನಗೆ.
3: ಹೌದು ಅತ್ತೆ, ಹಾಗಾಗಿ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡ್ತೀವಿ.
2: ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
4: ತಾಯಿ ಮತ್ತು ಮಗುವಿನ ಆರೋಗ್ಯದ ಪ್ಲಾನ್ ಮಾಡಿರಿ. ಮಕ್ಕಳ ನಡುವೆ 3 ವರ್ಷದ ಅಂತರ ಇದ್ದರೆ ಒಂದು ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
5: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
0: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಮಾಮಾ
1: ಹೇಳಿಗುಡಿ,
0: ನೀವು ಅಜ್ಜನಿಗೆ ಯಾಕೆ ಇಷ್ಟ ಹೆದರ್ತೀರಾ?
1: ನಾನು ಖಂಡಿತ ಇಲ್ಲ. ಅಪ್ಪ ಹೇಳಿ, ಅಪ್ಪ 10,000 ರೂಪಾಯಿ ಈಗ ಬ್ಯಾಂಕ್ಗೆ ಹೋಗಿ ಕಳಿಸ್ತೀನಿ.
0: ಹೆದರಿದ್ರಲ್ವಾ? ಈ ಹೆದರಿಕೆಯನ್ನು ಇನ್ನೂ ಹೆಚ್ಚಿಸೋಣ.
1: ಅಂದ್ರೆ
0: ಇವತ್ತು ರವಿವಾರ ಅಲ್ವಾ? ರಿಲ್ಯಾಕ್ಸ್, ಬ್ಯಾಂಕ್ ಬಂದ್ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲ, ಇದು ಸಿಗುತ್ತೆ ದಿನ 24 ಗಂಟೆ. ಈಗ ಬ್ಯಾಂಕಿಂಗ್ ಆಗಿದೆ ಸುಲಭ, ಡಿಜಿಟಲ್ ಬ್ಯಾಂಕಿಂಗ್ ಬರೀ ಒಂದು ಬೆರಳಿನ ತುದಿಯ ಕೆಲಸ. ಹೇಳಿ ಹೇಗೆ ಕಳಿಸೋದು? NEFT, IMPS, UPI
1: ಯಾವ್ದ್ರಲ್ಲಾದ್ರೂ? ವಾಹ್, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಎಲ್ಲಿಂದಲೂ ಯಾವಾಗ್ಲೂ, ಈಗ ನಾನು ಆಗ್ತೀನಿ ಡಿಜಿಟಲ್, ಆಮೇಲೆ ಭಯವಿಲ್ಲ.
0: ಅರೆ ಅಜ್ಜ,
1: ಅಪ್ಪ
2: RBI ಹೇಳುತ್ತೆ ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ನನ್ ಮಗಳು ಮದ್ವೆ ಆಗ್ತಾಳೆ, ಆದ್ರೆ ಈಗಲ್ಲ. ತನುಮನ ಬಲಗೊಂಡ ನಂತರ ಈಗ ನನ್ನ ಸರದಿ, ಜವಾಬ್ದಾರಿ ನಿಭಾಯಿಸೋದ್ರದ್ದು. ಮಗಳ ಪಾಲನೆ ಪೋಷಣೆ ಮಾಡಿ.
1: ನಾವು ನಿರ್ಧಾರ ಮಾಡಿದೀವಿ, ನನ್ನ ಮದುವೆ ವಿಚಾರ ಮಾತಾಡೋದು 18 ವರ್ಷ ವಯಸ್ಸಾದ ನಂತರನೇ. ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಮಕ್ಕಳ ಸಂತೋಷದ ಯೋಜನೆ ಮಾಡಿವಿ. ಸರಿಯಾದ ವಯಸ್ಸಿನಲ್ಲಿ ಮದುವೆ ಮಾಡಿದರೆ ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿವಿ.
3: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಡೆಲಿವರಿಗಾಗಿ ಹಾಸ್ಪಿಟಲ್ಗೆ ಹೋಗ್ತಾ ಇದೀಯಾ?
1: ಹೌದು ಆಂಟಿ.
0: ಎಲ್ಲ ಸರಿಯಾಗುತ್ತೆ, ನೀನು ಬರೀ ಮೊದಲನೇ ತಾಸನ್ನ ನೆನಪಿಟ್ಕೋ.
2: ಮೊದಲ ತಾಸು ನೆನಪಿದೆಯಾ?
1: ಹೌದು ಆಶಾ ಸಿಸ್ಟರ್,
3: ಮೊದಲನೇ ತಾಸು
4: ಕುಡಿಸಿದಾಳೆ ಅಮ್ಮ, ಕುಡಿಸಿದಾಳೆ.
5: ಮೊದಲ ಒಂದು ತಾಸಿನಲ್ಲಿ ತಾಯಿಯ ಮೊದಲ ಹಾಲು ಮಗುವನ್ನ ಬಲಿಷ್ಠವಾಗಿರೋ ಹಾಗೆ ಮಾಡುತ್ತೆ ರೋಗಗಳನ್ನ ಎದುರಿಸೋದಕ್ಕೆ. ಏನಂತೀರಾ, ತಾಯಿಯ ಹಾಲು ಲಾಭ ಬಹುಪಾಲು.
6: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
7: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
2: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಬಡ್ಡಿ ಯಾರ ಜೊತೆ ಚಾಟಿಂಗ್ ಮಾಡ್ತಿದ್ಯಾ?
1: ಮಾಮ ನೋ ಶೇರಿಂಗ್.
0: ಏನಾದ್ರೂ ಸ್ಪೆಷಲ್? ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೆವೈಸಿಗಾಗಿ 10 ನಿಮಿಷ ಕೊಡಿ.
1: ಯಾರು?
0: ಬ್ಯಾಂಕ್ ಕೆವೈಸಿ ಅಪ್ಡೇಟ್ಗಾಗಿ ಅಕೌಂಟ್ ನಂಬರ್ ಪಿನ್ ಹಾಗೂ ಓಟಿಪಿ ಕೇಳಿದ್ರು.
1: ನೀವು ಕೊಟ್ಬಿಟ್ರ? ನಮ್ಮ ಪರ್ಸನಲ್ ವಿಷಯಗಳನ್ನು ಯಾರಿಗೂ ಶೇರ್ ಮಾಡದೇ ಇದ್ದಾಗ ನಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಯಾಕೆ ಶೇರ್ ಮಾಡ್ಲಿ?
0: ಸ್ಮಾರ್ಟ್ ಗರ್ಲ್.
1: ನೆನ್ಪಿರ್ಲಿ ಮಾಮ, ಡಿಜಿಟಲ್ ವಹಿವಾಟುಗಳಿಗಾಗಿ ಯಾರಿಗೂ ನಿಮ್ಮ ಬ್ಯಾಂಕ್ ಅಕೌಂಟ್ ವಿವರಗಳನ್ನು ನೀಡಬೇಡಿ. ಓಟಿಪಿ ಮತ್ತು ಪಿನ್ ನಂಬರ್ ಯಾವತ್ತೂ ಕೊಡಬೇಡಿ. ಯಾವತ್ತೂ ಭರವಸೆಯ ನೆಟ್ವರ್ಕ್ ಅನ್ನೇ ಉಪಯೋಗಿಸಿ.
2: RBI ಹೇಳುತ್ತೆ, ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.

0: ಪೇಮೆಂಟ್ ಫೇಲ್.
1: ಪೇಮೆಂಟ್ ಫೇಲ್ ಆದ್ರೆ ಹಣ ಹೋಗಿಬಿಡ್ತು, ಕಷ್ಟಪಟ್ಟು ಗಳಿಸಿದ್ದು ಹೋಯ್ತು.
2: ಆಗುತ್ತೆ ಮರುಪಾವತಿ, ಚಿಂತಿಸಬೇಡಿ ಅತಿ. ಒಂದು ವೇಳೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಫೇಲ್ ಆದ್ರೆ ಮತ್ತು ಅಕೌಂಟ್ ನಿಂದ ಹಣ ಕಟ್ ಆದ್ರೆ ಬ್ಯಾಂಕ್ ಹಣವನ್ನು ಸಮಯಕ್ಕೆ ಹಿಂತಿರುಗಿಸುತ್ತೆ. ಇಲ್ದಿದ್ರೆ ಪರಿಹಾರ ಶುಲ್ಕದ ಸೌಲಭ್ಯ ಇದೆ, ಇಲ್ಲಾಂದ್ರೆ RBI ಒಂಬಾಡ್ಸ್ಮನ್ ಗೆ ನೀವು ದೂರು ನೀಡಿ. ನನ್ನ ಫೀಸ್ RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಇವತ್ತು ಊಟಕ್ಕೇನ್ ಮಾಡಿದೀಯಾ?
5: ಇವತ್ತು ಸಾರು, ಪಲ್ಯ, ಬಜ್ಜಿ, ಶುಂಠಿ ಚಟ್ನಿ ಮತ್ತೆ ರಾಗಿ ಅಂಬ್ಲಿ.
4: ಅರೆ ಅರೆ, ಇಷ್ಟೊಂದೆಲ್ಲ ಮಾಡ್ಬಿಟ್ಯಾ?
5: ನಿಮಗಾಗಿ ಅಲ್ಲ, ನಮ್ಮ ಮಗಳಿಗಾಗಿ.
4: ಓ,
6: ಆರು ತಿಂಗಳ ನಂತರ ಮಗುವಿಗೆ ತಾಯಿಯ ಹಾಲಿನ ಜೊತೆ ಮನೆ ಊಟ ಉಣಿಸಿ. ಆಗ ಅದು ಚುರುಕು ಮತ್ತು ಆರೋಗ್ಯಶಾಲಿಯಾಗತ್ತೆ. ನೆನಪಿರಲಿ, ಒಂದು ಬಾರಿ ಅಲ್ಲ, 3-4 ಬಾರಿ ಉಣಿಸಿ.
7: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
8: ಈ ಗ್ರಾಮದ ಮಹಿಳೆಯರ ಡಾಕ್ಟರ್ ನಾನು ಮತ್ತು ಸಲಹೆಗಾರ್ತಿ ಕೂಡ. ಹೀಗಾಗಿ ಅವರ ಸಮೃದ್ಧಿಯ ಬಗ್ಗೆ ಯೋಚಿಸ್ತೀನಿ, ಅಲ್ವಾ ಸಿಸ್ಟರ್?
9: ಹಾ, ಅವರಿಗೆ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡೋದಕ್ಕೆ ಸಲಹೆ ಕೊಡ್ತೀವಿ ಮತ್ತು ಗರ್ಭ ನಿರೋಧಕಗಳ ಬಳಕೆಯ ವಿಧಾನಗಳನ್ನ ತಿಳಿಸ್ತೀವಿ.
8: ಯಾಕಂದ್ರೆ ತಾಯಿ ಮಗು ಆರೋಗ್ಯವಾಗಿರಬೇಕು,
9: ನಮ್ಮ ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
10: ಒಂದು ಆರೋಗ್ಯಯುತ ಭವಿಷ್ಯದ ಪ್ಲಾನ್ ಮಾಡಿರಿ, ಡಾಕ್ಟರ್ ಹೇಳಿದ ವಿಧಾನಗಳನ್ನು ಪಾಲಿಸಿ, ಆಗ ಆಗುವುದು ಒಂದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
11: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
9: ಪ್ರತಿ ಕುಟುಂಬವು ಸುಖವಾಗಿದ್ದರೆ ಸಮಾಜವು ಸುಖವಾಗಿರುತ್ತೆ.
8: ಹೌದು, ಹಾಗಾಗಿ ನಾವು ಪ್ರತಿ ಕುಟುಂಬಕ್ಕೂ ಗರ್ಭ ನಿರೋಧಕದ ಬಳಕೆಯ ಪ್ರಯೋಜನಗಳನ್ನ ತಿಳಿಸಿ ಹೇಳ್ತೀವಿ. ಹೀಗಾಗಿ ಪ್ರತಿಯೊಬ್ಬ ತಾಯಿ ಮಗು ಆರೋಗ್ಯವಾಗಿರ್ತಾರೆ. ನಾನೊಬ್ಳು ಆಶಾ ವರ್ಕರ್.
9: ನಾನು ANM. ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
10: ಸಮಾಜದ ಏಳ್ಗೆಗಾಗಿ ನಿಮ್ಮ ಜವಾಬ್ದಾರಿ ನಿರ್ವಹಿಸಿ, ಆಗ ಆಗುವುದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
11: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.

0: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ನೀವು ಕೇಳ್ತಾ ಇರೋದು ಉಜಿರೆ STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ. ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಕನ್ನಡ ಸಿನಿಮಾ ಗೀತೆಗಳು ಹೊಳೆಸಿದ ಆಲೋಚನಾ ಕ್ರಮಗಳು, ಸ್ಫೂರ್ತಿಯ ನೆಲೆಗಳು ಮತ್ತು ಐತಿಹಾಸಿಕ ವಿವರಗಳು, ಬದುಕನ್ನ ಚಂದಗಾಣಿಸಿಕೊಳ್ಳಬಹುದಾದ ಸಾಧ್ಯತೆಗಳು ಈ ಗೀತೆಗಳ ಜೊತೆಗೆ ಇವೆ. ಇಂತಹ ಅಪರೂಪದ ಅಂಶಗಳನ್ನು ಚರ್ಚಿಸುವ ಕಾರ್ಯಕ್ರಮದ ಸಂಚಿಕೆಯೇ ಸಿನಿರಾಗ.

ಸಂಗೀತವನ್ನು ಆಧರಿಸಿಕೊಂಡು ಕಥನವನ್ನು ಚಿತ್ರಕಥನವನ್ನು ದಾಟಿಸುವಾಗ, ಆ ಚಿತ್ರಕಥನದ ಭಾಗವಾಗಿ ಸಂಭಾಷಣೆಗಳನ್ನು ರೂಪಿಸುವಾಗ ನಾವು ಸಂಗೀತದ ವ್ಯಾಕರಣವನ್ನು ಆಧರಿಸ್ತೀವಿ. ಆಗ ಒಂದು ಚಲನಚಿತ್ರ ಜನರ ಮನಸ್ಸಿಗೆ ಹತ್ತಿರ ಆಗ್ತಾ ಹೋಗುತ್ತೆ. ನಾವು ಏನನ್ನು ಹೇಳೋದಕ್ಕೆ ಹೊರಟಿದ್ದೀವಿ ಅದು ಅತ್ಯಂತ ಪ್ರಭಾವಿಯಾಗಿ ಅವರ ಮನಕ್ಕೆ ತಲುಪುತ್ತೆ. ಇದು ಈ ವಿಶೇಷತೆ ಯಾಕೆ ಹೀಗೆ ಅಂತಂದರೆ, ಅದು ನಮ್ಮ ಸಾಹಿತ್ಯಿಕ ಪರಂಪರೆಯ ಒಳಗೆ ಈ ವಿಶೇಷತೆ ಅಂತರ್ಗತವಾಗಿರೋದನ್ನು ನಾವು ಗಮನಿಸಬೇಕಾಗ್ತದೆ. ಅಂದರೆ ಕನ್ನಡದಲ್ಲಿ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಸಾಹಿತ್ಯಿಕ ಚಳುವಳಿಗಳು ನಡೆದವು. ಅದು ನವೋದಯ ಅಂತ ನಾವು ಕರಿತೀವಿ, ಅದರ ನಂತರ ನವ್ಯ ಅಂತ ಕರಿತೀವಿ, ನವ್ಯೋತ್ತರ ಅಂತ ಕರಿತೀವಿ, ಪ್ರಗತಿ

ಕ್ರಿಯಾಶೀಲ ಅಂತ ಕರಿತೀವಿ, ಬಂಡಾಯ ಅಂತ ಕರಿತೀವಿ. ಇವೆಲ್ಲ ಸಾಹಿತ್ಯಿಕ ಚಳುವಳಿಗಳು ಏನು ಮಾಡಿದವು ಅಂತಂದರೆ, ಆಯಾ ಕಾಲದ ಅಗತ್ಯಗಳನ್ನು ಭಿನ್ನವಾಗಿ ದಾಟಿಸುವಂಥ ಪ್ರಯತ್ನವನ್ನು ಮಾಡಿದವು. ನವೋದಯ ಕಾವ್ಯ ಪರಂಪರೆ ಅಥವಾ ನವೋದಯ ಸಾಹಿತ್ಯ ಪರಂಪರೆ ಅಂದರೆ ಏನು ಅಂತಂದರೆ, ಅಲ್ಲಿಯವರೆಗೆ ಇದ್ದಂಥ ಕಾಲಘಟ್ಟದ ಸಾಂಪ್ರದಾಯಿಕತೆಯನ್ನು ಮೀರುವಂಥ ಸಂದರ್ಭ ಕನ್ನಡದ ಸಾಹಿತ್ಯ ಚರಿತ್ರೆಯಲ್ಲಿ ರೂಪುಗೊಂಡಿತ್ತು ಅಂತ. ಅಂದರೆ ಪಾಶ್ಚಾತ್ಯ ವಲಯದ ಮುಖಾಂತರ ಬಂದಂಥ ಪಠ್ಯಗಳು ಕನ್ನಡ ಪ್ರಾಜ್ಞರನ್ನು ಪ್ರೇರಣೆ ನೀಡಿದವು, ಕನ್ನಡದ ಪ್ರಾಜ್ಞರಿಗೆ, ಕನ್ನಡದ ಚಿಂತಕರಿಗೆ ಪ್ರೇರಣೆ ನೀಡ್ತಾ ಹೋಗ್ತವೆ. ಅಂದರೆ ಇಂಗ್ಲೀಷ್ನಲ್ಲಿ ಆಗಿರುವಂಥ ಸಾಹಿತ್ಯದ ಪ್ರಯೋಗಗಳು ಕನ್ನಡಿಗರ ಮೇಲೆ ತುಂಬ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ. ಆ ಹಂತದಲ್ಲಿನೇ ಬಿ ಎಂ ಶ್ರೀಯವರ ಕರುಣಾಳು ಬಾ ಬೆಳಕೆ ಪದ್ಯ ಅನುವಾದಿತವಾಗಿ ಕನ್ನಡದ ಜನರಿಗೆ ತಲುಪುತ್ತೆ. ಅವರ ಅನುವಾದಿತ ಕಾವ್ಯಗಳು ನವೋದಯದ ಪರಂಪರೆಗೆ ಒಂದು ಅಡಿಪಾಯವನ್ನು ಹಾಕಿಕೊಡ್ತವೆ. ಈ ಒಂದು ಕುವೆಂಪು ಅವರಂಥವರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅಂಥವರು ಬಿ ಎಂ ಶ್ರೀಯವರಿಗೆ ಆಭಾರಿಯಾಗಿದ್ದಾರೆ.

ಒಂದು ಪಶ್ಚಿಮದ ಚಿಂತನೆಯನ್ನು ನಾವು ಆವಾಹಿಸಿಕೊಂಡು ವಿಶ್ವಾತ್ಮಕ ಮೌಲ್ಯಗಳಿಗೆ ಹತ್ತಿರವಾಗಿ ಬರೆಯಬಲ್ಲ ಸಾಮರ್ಥ್ಯ ನಾವು ಎಲ್ಲಿಂದ ಪಡೆದುಕೊಂಡಿದ್ದೀವಿ ಅಂತಂದರೆ, ಆ ಶಕ್ತಿಯನ್ನು ನಾವು ಬಿ ಎಂ ಶ್ರೀಯಿಂದ ಪಡೆದುಕೊಂಡಿದ್ದೀವಿ ಅನ್ನುವ ಮಾತುಗಳನ್ನು ಕುವೆಂಪು ಅವರು ಬೇರೆ ಬೇರೆ ಕಡೆಗಳಲ್ಲಿ ಹೇಳಿದ್ದಾರೆ, ಬೇರೆ ಬೇರೆ ಕಡೆಯಲ್ಲಿ ಪ್ರಸ್ತಾಪಿಸಿದ್ದಾರೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ ಅವರು ಕೂಡ ಅದನ್ನು ಪ್ರಸ್ತಾಪಿಸಿದ್ದಾರೆ. ಸೊ ನವೋದಯ ಪರಂಪರೆ ಅಂತ ಅಂದರೆ ಕನ್ನಡದ ಚಿಂತನೆಗೆ ಒಂದು ಹೊಸತನದ ದಿಕ್ಕು ದೊರಕಿದ ಗಳಿಗೆ ಅದಕ್ಕನುಗುಣವಾಗಿರುವಂಥ ಕನ್ನಡದ ಅಭಿವ್ಯಕ್ತಿ, ಕಾವ್ಯಾತ್ಮಕ ಅಭಿವ್ಯಕ್ತಿ ಬಂದ ಸಂದರ್ಭದಲ್ಲಿ ನವೋದಯ ಅನ್ನುವಂಥ ಒಂದು ಜಾನರ್, ನವೋದಯ ಅನ್ನುವಂಥ ಒಂದು ಪರಂಪರೆ ರೂಪುಗೊಂಡಿತ್ತು, ಸಾಹಿತ್ಯಕ ಪರಂಪರೆ ರೂಪುಗೊಂಡಿತ್ತು. ಸೊ ಅದು ಆ ನವೋದಯದ್ದೇನಂತಂದರೆ ಆ ರೊಮ್ಯಾಂಟಿಕ್ ಫ್ರೇಮ್ವರ್ಕು ಮತ್ತು ನಿಸರ್ಗದ ಕುರಿತಾದ ಅಪ್ರತಿಮವಾಗಿರುವಂಥ ಪ್ರೀತಿ, ಭಾವಪ್ರಧಾನವಾಗಿರುವಂಥ ಇಂಟರ್ಪ್ರಿಟೇಷನ್ಸು ಈ ಹಂತದಲ್ಲಿ ಬಂದು ಇದನ್ನು ಇದರ ನಂತರದ ಸಾಹಿತ್ಯಕ ಪರಂಪರೆ ಏನು ಮಾಡಿತ್ತು, ನವ್ಯದ ಪರಂಪರೆ ಅಂತ ನಾವು ನೋಡ್ತೀವಿ. ಅದು ಪ್ಯಾಟರ್ನ್ಗಳನ್ನು ಈಗಾಗಲೇ ಆಗಿ ಹೋಗಿರುವಂಥ ಕಾವ್ಯದ ಪ್ಯಾಟರ್ನ್ಗಳನ್ನು ಒಡೆದು ಹೊಸ ರೀತಿಯಲ್ಲಿ ಅರ್ಥವನ್ನು ಹುಟ್ಟಿಸುವಂಥ ಪರಂಪರೆಯಾಗಿ ನವ್ಯ ಪರಂಪರೆ ಮುಖ್ಯ ಆಗುತ್ತೆ. ಇವೆರಡು ನವೋದಯ ನವ್ಯದ ಬೇರೆ ಬೇರೆ ಇಂಟರ್ಪ್ರಿಟೇಷನ್ಗಳು ಬಹುತೇಕ ಚಿಂತಕರ ಮೇಲೆ ಅದು ಪ್ರಭಾವ ಬೀರಿತು. ಆ ಕಾರಣಕ್ಕಾಗಿಯೇ ಕನ್ನಡದಲ್ಲಿ ಒಂದು ಪ್ರಗತಿಶೀಲ ಬಂಡಾಯ ಸಾಹಿತ್ಯದ ಪರಂಪರೆ ರೂಪುಗೊಳ್ಳೋದಕ್ಕೆ ಸಾಧ್ಯ ಆಯಿತು. ಇವೆಲ್ಲನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವೆಲ್ಲವುಗಳು ಒಟ್ಟಾಗಿ ಸುಗಮ ಸಂಗೀತ ಪ್ರಕಾರದಲ್ಲಿ ಕೆಲಸ ಮಾಡಿದವರ ಮೇಲೂ ಪ್ರಭಾವ ಮಾಡಿದವು. ಎಟ್ ದ ಸೇಮ್ ಟೈಮ್ ಸೈಮಲ್ಟೇನಿಯಸ್ಲಿ ಚಲನಚಿತ್ರ ರಂಗದಲ್ಲಿ ಕೆಲಸ ಮಾಡುವಂಥ ನಿರ್ದೇಶಕರ ಮೇಲೂ ಕೂಡ ಪ್ರಭಾವ ಬೀರಿದವು, ಸಂಗೀತ ನಿರ್ದೇಶಕರ ಮೇಲೂ ಕೂಡ ಪ್ರಭಾವ ಬೀರಿದವು, ಆಮೇಲೆ ಗೀತೆಯನ್ನು ರಚಿಸುವವರ ಮೇಲೂ ಕೂಡ ಪ್ರಭಾವ ಬೀರಿದವು, ಸಂಭಾಷಣೆ ಬರೆಯುವವರ ಮೇಲೂ ಕೂಡ ಪ್ರಭಾವ ಬೀರಿದವು.

ಕೃಷ್ಣನಿಗೆ ಈ ಪ್ರಭಾವಳಿಯ ಪರಂಪರೆ ಇದೆಯಲ್ಲ, ಆ ಮೂಲಕ ಕನ್ನಡಕ್ಕೆ ಮಹತ್ವದ ಚಲನಚಿತ್ರ ಗೀತೆಗಳು ದಕ್ಕಿದ್ವು ಅಂತ. ನೀವು ಬಹಳ, ನಾನು ಈಗಾಗಲೇ ನಾವು ಚರ್ಚಿಸಿದ ಹಾಗೆ ಕನ್ನಡದ ಚಲನಚಿತ್ರ ಗೀತೆಗಳನ್ನು ನೀವು ಅತ್ಯಂತ ಸುಲಭವಾಗಿ ಸರಾಸಗಟವಾಗಿ ನಿರಾಕರಣೆ ಮಾಡುವಂತಿಲ್ಲ. ಅವು ಜನಪ್ರಿಯ ಅನ್ನುವ ಕಾರಣಕ್ಕಾಗಿ ಅವು ಬರೀ ಮನೋರಂಜನೆ ಕೊಡ್ತವೆ, ಟೈಮ್ ಪಾಸ್ಗೆ ಬೇಕಾಗಿರುವಂಥ ಗೀತೆಗಳು ಅಷ್ಟೇ ಅಂತ ನೀವು ಸಾರಾಸಗಟಾಗಿ ತಿರಸ್ಕಾರ ಮಾಡುವ ಹಾಗಿಲ್ಲ, ನಿರ್ಲಕ್ಷ್ಯ ಮಾಡುವ ಹಾಗಿಲ್ಲ. ಇದನ್ನು ದೃಢೀಕರಿಸುವ ಹಾಗೆ ನಮಗೆ ಕನ್ನಡ ಚಲನಚಿತ್ರ ಗೀತೆಗಳ ಪರಂಪರೆ ರೂಪುಗೊಂಡಿದೆ. ಇದರ ಆಧಾರವಾಗಿ ನಮಗೆ ಸಾಹಿತ್ಯದ ಚಳವಳಿಗಳ ಬೆಂಬಲ ಇದೆ ಅಂತ ಅನ್ಸುತ್ತೆ. ಹಾಗಾಗಿ ನನಗೆ ಕುವೆಂಪು ಅವರ ಕಾವ್ಯ ಚಲನಚಿತ್ರ ರಂಗಕ್ಕೆ ಅನ್ವಯ ಆದಾಗ, ಬೇಂದ್ರೆಯವರ ಕಾವ್ಯ ಚಲನಚಿತ್ರ ರಂಗಕ್ಕೆ ಅನ್ವಯ ಆದಾಗ, ಅಥವಾ ಕನ್ನಡದ ಶ್ರೇಷ್ಠ ಕಥನಕಾರರ ಕಥೆಗಳು ಕನ್ನಡ ಚಲನಚಿತ್ರ ರಂಗಕ್ಕೆ ಬಳಕೆಯಾಗುವಾಗ, ಈ ಸಾಹಿತ್ಯದ ಪ್ರಜ್ಞೆಯೇ ಒಂದು ಜೀವವಾಹಿನಿಯಾಗಿ ಸಂಜೀವಿನಿಯಾಗಿ ಪ್ರಭಾವಿಸಿದೆ ಅಂತ ಅನಿಸುತ್ತೆ ನನಗೆ. ಬೇಂದ್ರೆ ಅಪಾರ್ಟ್ ಫ್ರಮ್ ದ್ಯಾಟ್, ಅಪಾರ್ಟ್ ಫ್ರಮ್ ಚಲನಚಿತ್ರ ಗೀತೆಗಳಲ್ಲೂ ಈಗ ನೀ ಹಿಂಗೆ ನೋಡಬೇಡ ನನ್ನ ಅನ್ನುವಂಥ ಒಂದು ಪದ್ಯವನ್ನು ಕನ್ನಡ ಸಿನಿಮಾ ರಂಗ ಒಂದು ಸಿನಿಮಾದಲ್ಲಿ ಬಳಸಿಕೊಂಡಿದೆ. ಆದರೆ ಅದು ರೂಪಿತವಾಗಿರುವಂಥ ಗಳಿಗೆ ಬೇರೆ, ಬಟ್ ಬಳಕೆಯಾದ ರೀತಿ ಬೇರೆ ಅನ್ನೋದ್ರ ಬಗ್ಗೆ ತಕರಾರುಗಳು ನಂತರದಲ್ಲಿ ಬಂದವು. ಅದೇನೇ ಇರಲಿ, ಜಾನಪದದ ಧಾಟಿಯ ಜೊತೆಗೆ ಇರುವಂಥ ಬೇಂದ್ರೆ ಪದ್ಯಗಳನ್ನು ಒಳಗೊಂಡು ತತ್ವಪದದ ಶ್ರೇಷ್ಠತೆಯನ್ನು ಮನವರಿಕೆ ಮಾಡಿಕೊಡುವಂಥ ಕಾವ್ಯ ಗೀತೆಗಳನ್ನು ಕನ್ನಡ ಚಲನಚಿತ್ರ ರಂಗ ತುಂಬ ಶ್ರದ್ಧೆಯಿಂದ ಬಳಸಿಕೊಂಡಿದೆ. ಅಲ್ಲಿ ಚಲನಚಿತ್ರ ನಿರ್ದೇಶಕರು, ಸಂಗೀತ ನಿರ್ದೇಶಕರು ಮತ್ತು ಗೀತ ರಚನಾಕಾರರು ಯಶಸ್ವಿಯಾಗಿದ್ದಾರೆ. ಆ ಯಶಸ್ಸಿಗೆ ಈ ಬಗೆಯ ಸಾಹಿತ್ಯಕ ಅಡಿಪಾಯ ಕಾರಣ, ಸಂಗೀತಾತ್ಮಕ ಅಡಿಪಾಯ ಕಾರಣ ಅಂತ ಅನಿಸುತ್ತೆ.

ಹಾಗಾಗಿ ಒಂದು ಸಂಗೀತದಲ್ಲಿ ಅಂದ್ರೆ ಚಲನಚಿತ್ರ ಸಂಗೀತದಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಹೊಸ ಅಲೆಯ ಎಸ್ಪೆಷಲಿ ಮುಖ್ಯವಾಗಿ ನಾನು ಗಮನಿಸಬೇಕಾದ್ರೆ ಗಿರೀಶ್ ಕಾಸರವಳ್ಳಿ ಅವರ ಸಿನಿಮಾಗಳ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆಯಲ್ಲ, ಅದು ಯಾಕೆ ಅಷ್ಟು ಪ್ರಬುದ್ಧವಾಗಿದೆ ಅಂತಂದ್ರೆ ನಮ್ಮ ಇಡೀ ಸಾಹಿತ್ಯಿಕ ಪರಂಪರೆಯ ಪ್ರಬುದ್ಧತೆಯನ್ನ ದಾಟಿಸುವ ಹಾಗೆ ಹಿನ್ನೆಲೆ ಸಂಗೀತ ಇದೆ. ಯಾಕಂದ್ರೆ ಗಿರೀಶ್ ಕಾಸರವಳ್ಳಿ ಅವರಂತವರ ಸಿನಿಮಾಗಳಲ್ಲಿ ಹಾಡುಗಳಿರೋದಿಲ್ಲ, ಆದ್ರೆ ಇಡೀ ಕಥನವನ್ನ ಕಥನದ ಬೌದ್ಧಿಕ ಶಕ್ತಿಯನ್ನ ಭಾವಪ್ರಧಾನವಾಗಿ ನಮಗೆ ದಾಟಿಸುವಂಥ ಪ್ರಯತ್ನವನ್ನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೇಳಿಸ್ತಾ ಹೋಗುತ್ತೆ. ಈಗ ಯಾರೋ ಒಬ್ಬರು ನಡೆಯುವಾಗ, ಯಾರೋ ಒಬ್ಬರು ಮಾತನಾಡುವಾಗ, ಒಂದು ಸೈಲೆನ್ಸ್ ಇರುವಾಗ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಮುಖಾಂತರ ಆ ದೃಶ್ಯದ ಬೌದ್ಧಿಕ ಶಕ್ತಿಯನ್ನು ದಾಟಿಸುವಂಥ ಗುಣವನ್ನು ಗಿರೀಶ್ ಕಾಸರವಳ್ಳಿ ಅವರ ಸಿನಿಮಾಗಳು ಮಾಡ್ತವೆ. ಹಾಗಾಗಿ ನನಗೆ ಅವರ ಜೊತೆಗೆ ಕೆಲಸ ಮಾಡುವಂಥ ಮ್ಯೂಸಿಷಿಯನ್ಸ್ ಅಂದರೆ ಮ್ಯೂಸಿಕ್ ಪ್ರತಿಭೆಗಳಿದ್ವಲ್ಲ, ಅವರು ಈ ಸಾಹಿತ್ಯಕ ಶಕ್ತಿಯನ್ನು ಅರ್ಥಕೊಂಡವರು. ಈ ಪರಂಪರೆಯ ಅಂದರೆ ಸಾಹಿತ್ಯಿಕ ಪರಂಪರೆ, ನವೋದಯ, ನವ್ಯ, ಪ್ರಗತಿಶೀಲ ಬಂಡಾಯ, ಈ ಎಲ್ಲ ಚಳುವಳಿಗಳ, ಸಾಹಿತ್ಯದ ಚಳುವಳಿಗಳ ವಿಶೇಷತೆಯನ್ನು ಗೊತ್ತು ಮಾಡಿಕೊಂಡಿದ್ರು ಅಂತ ಅನಿಸುತ್ತೆ. ಹಾಗಾಗಿ ನನಗೆ ಅದು ಜನಪ್ರಿಯ ಸಿನಿಮಾ ನಿರ್ದೇಶಕರು ಕೂಡ ಇದನ್ನು ಬೇರೆ ರೀತಿಯಲ್ಲಿ, ಇದೇ ಪ್ರಭಾವವನ್ನು ಬೇರೆ ರೀತಿಯಲ್ಲಿ ಅವರು ಬಳಸಿಕೊಂಡರು. ಆ ಥರದ ಅನೇಕ ಅಂಶಗಳನ್ನು ನಾವು ಗಮನಿಸಬಹುದು. ಕುವೆಂಪು ಪದ್ಯವನ್ನು ಒಬ್ಬ ಚಲನಚಿತ್ರ ನಿರ್ದೇಶಕ ಬಳಸಿಕೊಳ್ಳೋ ಕಾಲಕ್ಕೆ ಒಂದು ಎಚ್ಚರವನ್ನು ಕಟ್ಟಿಕೊಳ್ತಾನೆ. ಬೇಂದ್ರೆಯವರ ಪದ್ಯವನ್ನು ಸಿನಿಮಾಕ್ಕೆ ಅಳವಡಿಸಿಕೊಳ್ಳುವಾಗ ಅದು ಹೇಗೆ ಸಬ್ಮಿಟ್ ಆಗಬೇಕು ಅನ್ನೋದನ್ನು ಯೋಚನೆ ಮಾಡ್ತಾನೆ. ಈ ಒಂದು ಕಂಬಾರ ಅವರು ಕೂಡ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರವರು, ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರು. ಅವರು ಪುರಾಣದ ಕಥನಗಳನ್ನು ಹೊಸಕಾಲದ ತಲೆಮಾರಿಗೆ ದಾಟಿಸುವಂಥ ಭಿನ್ನವಾಗಿರುವಂಥ ಸಾಹಿತ್ಯದ ಪ್ರಯೋಗಶೀಲತೆಯನ್ನು ಮೆರೆದವರು. ಅವರು ದೃಶ್ಯ ಮಾಧ್ಯಮಕ್ಕೆ, ಅವರ ಕೆಲವು ಕಥನಗಳು ದೃಶ್ಯ ಮಾಧ್ಯಮದಲ್ಲೂ ಕೂಡ ಬಂದಿದ್ದಾವೆ, ಎಸ್ಪೆಷಲಿ ಸಿನಿಮಾ ಆಗಿ ಕೂಡ ಜನರಿಗೆ ತಲುಪಿದ್ದಾವೆ. ಬಟ್ ಮುಖ್ಯವಾಗಿ ಅವರು ಪದ್ಯ ಕಟ್ಟುವ ಶೈಲಿ ಇದೆಯಲ್ಲ, ಕಂಬಾರರ ಕಾವ್ಯ ಪ್ರಜ್ಞೆ ತುಂಬ ಭಿನ್ನವಾಗಿದೆ. ಮಾವತ್ಸೆ ತುಂಗ ಅನ್ನುವಂಥ ಪದ್ಯ, ಅದು ಕನ್ನಡ ಸಾಹಿತ್ಯದ ಪ್ರಪಂಚದಲ್ಲಿ ತುಂಬ ಚರ್ಚಿತವಾದಂಥ ಪದ್ಯ. ಅಂಥವರು ಕಿರಿತರೆ ಅಂತ ನಾವು ಕರಿತೀವಲ್ಲ, ಅಂದರೆ ದೂರದರ್ಶನ ಅಂದರೆ ಟೆಲಿವಿಷನ್ ಮಾಧ್ಯಮಕ್ಕೆ ಅವರು ಕೆಲಸ ಮಾಡಿದಾಗ ಮತ್ತು ಸಿನಿಮಾ ಮಾಧ್ಯಮಕ್ಕೆ ಅವರ ಟೆಕ್ಸ್ಟ್ಗಳು ಬಳಕೆಯಾದಾಗ ಅತ್ಯಂತ ಸುಲಭವಾಗಿ ಅವುಗಳನ್ನು ಅನ್ವಯಿಸಬಹುದು ಅನ್ನುವಂಥ ಭರವಸೆ ಸಿನಿಮಾ ನಿರ್ದೇಶಕರಿಗೆ ಬರ್ತದೆ. ಯಾಕೆಂತಂದರೆ ಅವರ ಕಥನ ನಿರೂಪಣೆಯ ಶಕ್ತಿ ಮತ್ತು ಆ ಸಾಹಿತ್ಯದ ಪ್ರಕಾರವನ್ನು ದುಡಿಸಿಕೊಳ್ಳುವ ಶಕ್ತಿ ಪರಂಪರೆಯ ಪ್ರಜ್ಞೆಯ ಜೊತೆಗೆ ಇರೋದರಿಂದ ಅದು ಆ ತರಹದ ಒಂದು ಪ್ಯಾಟರ್ನ್ ಸಾಧ್ಯ ಆಗುತ್ತೆ, ಆ ಥರದ ಒಂದು ಪ್ರಯೋಗಶೀಲತೆ ಅವರಿಗೆ ಸಾಧ್ಯ ಆಗಿದೆ ಅಂತ ಅನಿಸುತ್ತೆ. ಈಗ ನೀವು ಕನ್ನಡದಲ್ಲಿ ಮೂಡಲಮನೆ ಧಾರಾವಾಹಿ ಎಲ್ಲರಿಗೂ ಪರಿಚಿತ, ಅದರ ಶೀರ್ಷಿಕ ಗೀತೆಯನ್ನು ಮಾಡುವಾಗ ಅವರು ಅಪ್ಪಟ ಜನಪದೀಯ ಸಂಸ್ಕೃತಿಯ ಎಳೆಗಳನ್ನೇ ಆಧರಿಸಿಕೊಂಡು ಅದನ್ನು ಫ್ರೇಮ್ ಮಾಡಿದ್ದಾರೆ ಅಂತ.

ಅಂದರೆ ಜನರ ಮನಸ್ಸಿನ ಒಳಗೆ ರಿಜಿಸ್ಟರ್ ಆಗಿರುವಂಥ ಸಂಗೀತದ ಪ್ಯಾಟರ್ನು ಮತ್ತು ಜನಪದದ ಪಠ್ಯದ ಪ್ಯಾಟರ್ನೇ ಅವರ ತಲೆಯಲ್ಲಿ ಇಟ್ಕೊಂಡು ಅದನ್ನು ಫ್ರೇಮ್ ಮಾಡಿದ್ದು. ಅವರು ಅದನ್ನು ಅವರು ಪಠ್ಯವನ್ನು ಆ ಶೀರ್ಷಿಕೆ ಗೀತೆ ಬರೆದವರು ಅವರೇ, ಅದಕ್ಕೆ ಸಂಗೀತ ನೀಡಿದವರು ಚಂದ್ರಶೇಖರ್ ಕಂಬಾರ ಅವರೇ. ಹಾಗಾಗಿ ನೀವು ಮೂಡಲ ಮನೆಯ ಶೀರ್ಷಿಕೆ ಗೀತೆ ಇದೆಯಲ್ಲ, ಅದನ್ನು ನೀವು ಗಮನಿಸಿದರೆ ಇಡೀ ಕನ್ನಡ ಸಾಹಿತ್ಯ ಮತ್ತು ಸಂಗೀತ ಪರಂಪರೆ ಜನಪದ ಧಾಟಿಯನ್ನು ಅಥವಾ ಜನಪದ ಬದುಕನ್ನು ಅಥವಾ ಜನಪದೀಯ ಪಠ್ಯಗಳನ್ನು ಹೇಗೆ ಸೂಕ್ಷ್ಮವಾಗಿ ಗಮನಿಸಿತು ಅಂತ ನಾವು ತಿಳಿದುಕೊಳ್ಳಬಹುದು ಅಂತ. ಹಾಗಾಗಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಒಳಗೊಂಡಂತೆ ನಂತರದ ತಲೆಮಾರಿನ ಅನೇಕ ಕವಿಗಳ ಗೀತೆಗಳು ಕನ್ನಡ ಚಲನಚಿತ್ರ ರಂಗದ ಮುಖಾಂತರ ಅನಾವರಣಗೊಂಡಿದ್ದಾವೆ. ನನಗೆ ಅದು ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಹೋಗುವ ಕಾಲಕ್ಕೆ ಅನೇಕ ಬಗೆಯ ಕಾಣಿಕೆಗಳು ರೂಪುಗೊಂಡಿದ್ದಾವೆ, ಅಂದರೆ ಕಾಂಟ್ರಿಬ್ಯೂಟ್ರಿ ಮಾಡೆಲ್ಗಳು ರೂಪುಗೊಂಡಿದ್ದಾವೆ. ಈಗ ಜಯಶ್ರೀ ಅರವಿಂದ್ ಅವರೇ ಹೇಳುವ ಹಾಗೆ ನಮ್ಮಲ್ಲಿ ಪ್ರಾಚೀನದಿಂದಲೂ ಹಾಡಬಹುದಾದ ಕಾವ್ಯ ಮತ್ತು ಓದಬಹುದಾದ ಕಾವ್ಯ ಎರಡೂ ಪ್ರಕಾರಗಳು ರಚನೆಯಾಗ್ತಾ ಬಂದಿವೆ ಅಂತ ಅವರು ಹೇಳ್ತಾರೆ. ಅವರು ತುಂಬ ಭಿನ್ನವಾಗಿ ವಿಶ್ಲೇಷಣೆ ಮಾಡ್ತಾರೆ. ಈ ಎರಡು ಪ್ರಕಾರಗಳನ್ನು ಅವರು ಹಾಡುಗಬ್ಬ ಮತ್ತು ಓದುಗಬ್ಬ ಅಂತ ವಿಂಗಡಿಸಿ ಅವರು ಚರ್ಚೆ ಮಾಡ್ತಾರೆ. ಬಸವಣ್ಣ ಓದುಗಬ್ಬದ ಪ್ರತಿನಿಧಿಯಾಗಿ ಕಂಡು ಬಂದರೆ ಪುರಂದರದಾಸರು ಹಾಡುಗಬ್ಬದ ಪ್ರತಿನಿಧಿಯಾಗಿ ಕಂಡು ಬರುತ್ತಾರೆ ಅಂತ ತುಂಬ ಆಸಕ್ತಿದಾಯಕ ವಿಷಯವನ್ನು ಅವರು ಪ್ರಸ್ತಾಪಿಸ್ತಾರೆ. ಲಕ್ಷ್ಮೀಶ ರತ್ನಾಕರವರ್ಣಿ ಕನಕದಾಸ ಮುದ್ದಣ ಮುಂತಾದವರು ಓದುಗಬ್ಬ ಹಾಡುಗಬ್ಬ ಎರಡನ್ನೂ ರಚಿಸಿ ಖ್ಯಾತರಾಗಿದ್ದಾರೆ. 20ನೇ ಶತಮಾನದಲ್ಲಿ ಕುವೆಂಪು, ಬೇಂದ್ರೆ, ಪೂತಿನ, ಆನಂದ ಕಂದ, ಕೆ ಎಸ್ ನ, ಜಿ ಎಸ್ ಶಿವರುದ್ರಪ್ಪ, ಚನ್ನವೀರ ಕಣವಿ ಮೊದಲಾದ ಹಿರಿಯ ಕವಿಗಳು ಕವಿತೆ ಮತ್ತು ಗೀತೆ ಎರಡನ್ನೂ ಸಮೃದ್ಧವಾಗಿ ರಚಿಸಿ ಸವ್ಯಸಾಚಿಗಳಾಗಿದ್ದರು ಅಂತ ಅವರು ಜಯಶ್ರೀ ಅರವಿಂದ್ ಅವರು ಗುರುತಿಸ್ತಾರೆ. ನವ್ಯದ ಚಳುವಳಿಯ ಆಂದೋಲನದಲ್ಲಿಯೂ ಕೂಡ ಕೆ ಎಸ್ ನಿಸಾರ್ ಅಹಮದ್, ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್, ಸುಮತೀಂದ್ರ ನಾಡಿಗ್, ಚಂದ್ರಶೇಖರ್ ಕಂಬಾರ್, ಎಚ್ ಎಸ್ ವೆಂಕಟೇಶ್ ಮೂರ್ತಿ, ಬಿ ಆರ್ ಲಕ್ಷ್ಮಣ್ ರಾವ್ ಮುಂತಾದವರು ತಮ್ಮ ಓದು ಕವಿತೆ ಅಂದರೆ ನವ್ಯ ಕವಿತೆಯ ಜೊತೆ ಜೊತೆಯಲ್ಲಿಯೇ ಹಾಡಬಹುದಾದ ಕವಿತೆಗಳನ್ನು ಬರೆದು ಸುಗಮ ಸಂಗೀತದ ತೋಟಕ್ಕೆ ಘಮಘಮಿಸುವ ಹೂವುಗಳನ್ನು ತುಂಬಿದ್ರು ಅಂತ ಅವರು ಜಯಶ್ರೀ ಅರವಿಂದ್ ಅವರು ಪ್ರಸ್ತಾಪ ಮಾಡ್ತಾರೆ. ನಾನು ಯಾಕೆ ಈ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಚಲನಚಿತ್ರ ಸಂಗೀತದ ಕುರಿತು ನಾನು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಅಂತಂದರೆ ಚಲನಚಿತ್ರ ಸಂಗೀತ ಪ್ರಕಾರ ತನ್ನನ್ನು ತಾನು ಕಟ್ಟಿಕೊಳ್ತಾ ಹೋಗಿರೋದು ಈ ಬಗೆಯ ಇತಿಹಾಸದ ಬೆಂಬಲದ ಮುಖಾಂತರ. ಈ ತರಹದ ಪ್ರಯೋಗಶೀಲತೆ ಇತಿಹಾಸ ಇದೆಯಲ್ಲ ಕನ್ನಡಕ್ಕೆ, ಕನ್ನಡ ಪ್ರಜ್ಞೆಗೆ ಈ ಬಗೆಯ ಇತಿಹಾಸವನ್ನು ಆಧರಿಸಿಕೊಂಡೇ ಹೊಸ ತಲೆಮಾರಿಗೆ ಬೇಕಾಗಿರುವಂಥ ಸಂಗೀತಾತ್ಮಕ ಕಾಣಿಕೆಗಳನ್ನು ನಮ್ಮ ಸಂಗೀತ ನಿರ್ದೇಶಕರು ನೀಡಿದರು. ನನಗೆ ಈ ಪರಂಪರೆಯ ಶಕ್ತಿಯನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾದ್ರೆ ಸಿ ಅಶ್ವಥ್ ಅವರ ಪ್ರತಿಭೆಯನ್ನು ಗೊತ್ತು ಮಾಡಿಕೊಳ್ಬೇಕು. ನನಗೆ ಹೇಗೆ ಮೈಸೂರು ಅನಂತಸ್ವಾಮಿ, ಸಿ ಅಶ್ವಥ್, ಪಿ ಕಾಳಿಂಗರಾಯರು ಹೇಗೆ ಕನ್ನಡ ಸಂಗೀತ ಪ್ರಪಂಚವನ್ನು ಶ್ರೀಮಂತಗೊಳಿಸಿದರು, ಈ ಶ್ರೀಮಂತಗೊಳಿಸುವ ಪ್ರಯೋಗಶೀಲತೆ ಚಲನಚಿತ್ರರಂಗದಲ್ಲೂ ಕೂಡ ಮುಂದುವರಿಯಿತು. ಇವರ ಸಂಗೀತದ ಪ್ಯಾಟರ್ನ್ಗಳು ಚಲನಚಿತ್ರ ಸಂಗೀತದಲ್ಲೂ ಕೂಡ ಅಳವಡಿಕೆಯಾದವು. ಆ ಅಳವಡಿಕೆಯಾದ ನಂತರ ಮೂಡಿದ ಪ್ರಭಾವ ನಂತರದ ಚಲನಚಿತ್ರ ನಿರ್ದೇಶಕರಿಗೆ, ಚಲನಚಿತ್ರ ಸಂಗೀತ ನಿರ್ದೇಶಕರಿಗೆ, ಚಲನಚಿತ್ರ ಸಂಭಾಷಣೆಕಾರರಿಗೆ, ಚಲನಚಿತ್ರ ಗೀತ ರಚನೆಕಾರರಿಗೆ ಪ್ರೇರಣೆಯನ್ನು ನೀಡಿದವು. ಹಾಗಾಗಿ ನನಗೆ ಸಿ ಅಶ್ವಥ್ ಅವರ ಸುಗಮ ಸಂಗೀತದ ಪ್ರಯೋಗಗಳಿದಾವಲ್ಲ ಅವುಗಳು ಭಾಳ ಭಿನ್ನವಾಗಿದ್ದು, ಹಾಗಾಗಿನೇ ಅವರಿಗೆ ಚಲನಚಿತ್ರ ಸಂಗೀತ ನಿರ್ದೇಶನದ ಹೊಣೆಗಾರಿಕೆ ನಿಭಾಯಿಸುವಾಗ ಕಷ್ಟ ಅಂತ ಅನಿಸಲಿಲ್ಲ. ಅತ್ಯಂತ ಸುಲಭವಾಗಿ ಅವರ ಒಂದು ವಿಶೇಷತೆ ಏನಂತಂದರೆ ಶೂಟಿಂಗ್ ಟೈಮ್ನಲ್ಲಿನೇ ಅವರು ಆ ಪದ್ಯಗಳಿಗೆ ರಾಗವನ್ನು ರಚಿಸಿ ಅಲ್ಲೇ ಲೈವ್ ರೆಕಾರ್ಡ್ ಮಾಡಿಸಿ ಆ ಸಿನಿಮಾಕ್ಕೆ ಅದನ್ನು ಅಳವಡಿಸಬಹುದಾದ ರೀತಿಯಲ್ಲಿ ಅವರು ಇನ್ನೂ ತಂತ್ರಜ್ಞಾನ ದಟ್ಟವಾಗದೇ ಇದ್ದ ಕಾಲಘಟ್ಟದಲ್ಲಿ ಈ ಪ್ರಯೋಗವನ್ನು ಮಾಡಿದರಂತೆ ಅವರು. ಅಂದರೆ ಶೂಟಿಂಗ್ ಸ್ಪಾಟ್ನಲ್ಲಿನೇ ಆ ಪದ್ಯಕ್ಕೆ ಒಂದು ಸಂಗೀತಾತ್ಮಕವಾಗಿರುವಂಥ ಸ್ಪರ್ಶ ನೀಡಿ ಅದು ವಾಪಸ್ ಎಡಿಟಿಂಗ್ ಟೈಮ್ನಲ್ಲಿ ಅದು ಎಕ್ಸಾಕ್ಟ್ ಆ ದೃಶ್ಯಕ್ಕೆ ಹೊಂದುವ ಹಾಗೆ ಇರ್ತಿತ್ತಂತೆ. ಆ ರೀತಿಯ ಪ್ರಯೋಗವನ್ನು ಸಿ ಅಶ್ವಥ್ ಅವರು ಮಾಡಿದ್ದಾರೆ. ಸಂತೋಷ್ ಶಿಶುನಾಳ ಶರೀಫ್ ಅವರು ಚಿತ್ರೀಕರಣ ಆ ಸಿನಿಮಾದ ಚಿತ್ರೀಕರಣದಲ್ಲಿ ಈ ಥರದ ಅವರು ಪ್ರಯೋಗಗಳನ್ನು ಮಾಡಿದರು ಅಂತ ಟಿ ಎಸ್ ನಾಗಾಭರಣ ಅವರು ಬೇರೆ ಬೇರೆ ಸಂದರ್ಭಗಳಲ್ಲಿ ನೆನಪು ಮಾಡಿಕೊಂಡಿದ್ದಾರೆ.

ಮೈಸೂರು ಅನಂತ ಸ್ವಾಮಿ ಅಂತವರು ಕೂಡ ಕನ್ನಡದ ನವೋದಯ ಮತ್ತು ನವ್ಯ ಪರಂಪರೆಯ ಕವಿಗಳ ಗೀತೆಗಳನ್ನು ಅವರು ಆಧರಿಸಿ ರಾಗ ಸಂಯೋಜನೆ ಮಾಡಿ ಅವರೇ ಬಹುತೇಕ ಹಾಡುಗಳನ್ನು ಹಾಡಿದ್ದಾರೆ. ನನಗೆ ಭಾವಗೀತೆ ಪ್ರಪಂಚದ ಪ್ರಭಾವಿ ಪದ್ಯಗಳಂದರೆ ಮೈಸೂರನ್ ಸ್ವಾಮಿ ಹಾಡಿದಂಥ ಜಿ ಎಸ್ ಶಿವರುದ್ರಪ್ಪ ಅವರ ಕವಿತೆಯಾಗಿರುವಂಥ ಎದೆ ತುಂಬಿ ಹಾಡಿದೆನು ಅಂದು ನಾನು ಅನ್ನುವ ಹಾಡು 80-90ರ ದಶಕದಲ್ಲಿ ಜನಮಾನಸವನ್ನು ಸೆಳೆದಿತ್ತು. ಆ ಹಂತದಲ್ಲೇ ತುಂಬ ಕಲಾವಿದರು ಬಂದರು. ಇವತ್ತು ಚಲನಚಿತ್ರ ರಂಗದಲ್ಲಿ ತುಂಬ ಮಹತ್ವದ ಸಂಗೀತ ಪ್ರತಿಭೆ ಅಂತ ಪರಿಗಣಿಸಬಹುದಾದ ಯಾರಾದರೂ ಒಬ್ಬರಿದ್ದರೆ ಅದು ಸಾಧು ಕೋಕಿಲ್ಲ. ಅವರು ಹಾಸ್ಯ ಕಲಾವಿದರಾಗಿ ಗಮನ ಸೆಳೆದಿದ್ದಾರೆ, ಬಟ್ ಅವರ ರಿಯಲ್ ಶಕ್ತಿ ಇರೋದು ಸಂಗೀತದಲ್ಲಿ ಅಂತ. ಅದು ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಅವರು ಕೂಡ ಸಾಧು ಕೋಕಿಲ್ಲ ಅವರನ್ನು ಸಂಗೀತ ಕಲಾವಿದರನ್ನಾಗಿಯೇ ನೋಡ್ತಾರೆ. ಅಂದರೆ ಅವರು ಒಬ್ಬರು ಅಭಿನಯ ಕಲಾವಿದರನ್ನಾಗಿ ಅಥವಾ ಒಬ್ಬರು ನಟರನ್ನಾಗಿ ನೋಡೋದಿಲ್ಲ. ಅವರ ನಿಜವಾದ ಪ್ರತಿಭೆ ಇರೋದೇ ಸಂಗೀತ ನಿರ್ದೇಶಕತ್ವದ ಶಕ್ತಿಯಲ್ಲಿ ಅಂತ ಬಾಲಸುಬ್ರಹ್ಮಣ್ಯಂ ಅವರು ಹೇಳಿದ್ದಾರೆ. ಅವರು ಮಧುವನ್ನ ಕರೆದರೆ ಅಂತ ಒಂದು ಹಾಡಿದೆ, ಆ ಹಾಡನ್ನು ಕೇಳಿದರೆ ಅಂದರೆ ವಾಣಿ ಹರಿಕೃಷ್ಣ ಅವರು ಹಾಡಿದ್ದು ಮಧುವನ್ನ ಕರೆದರೆ ಅನ್ನುವಂಥ ಹಾಡು, ಅದರ ರಾಗ ಸಂಯೋಜನೆ ಸಾಧು ಕೋಕಿಲ್ಲ. ಆ ಹಾಡನ್ನು ಕೇಳಿದರೆ ನಿಮಗೆ ಗೊತ್ತಾಗತ್ತೆ ಸಾಧು ಕೋಕಿಲ್ಲ ಎಂಥ ಶ್ರೇಷ್ಠ ಸಂಗೀತ ಪ್ರತಿಭೆ ಅಂತ ಅನಿಸುತ್ತೆ, ಅಪಾರ್ಟ್ ಫ್ರಮ್ ಹಿಸ್ ಆ್ಯಕ್ಟಿಂಗ್ ಸ್ಟೈಲ್.

ಹಾಗಾಗಿ ಅದು ಅದರ ಒಂದು ವಿಶೇಷತೆ ಏನು ಅಂತಂದರೆ, 80ರ ದಶಕದಲ್ಲಿ ಒಂದು ಸಿನಿಮಾ ಬಂದಿತ್ತು ರುಢಾಲಿ ಅಂತ ಹೇಳಿ, ಡಿಂಪಲ್ ಕಪಾಡಿಯಾ ನಟನೆ ಮಾಡಿದಂಥ ಸಿನಿಮಾ. ಆ ಸಿನಿಮಾದಲ್ಲಿ ಭೂಪೇನ್ ಹಜಾರಿಕಾ ಅವರು ಸಂಗೀತ ನಿರ್ದೇಶನ ನೀಡಿದರು. ಅವರು ಕೂಡ ದೇಶೀ ಸಂಗೀತದ ಪ್ರಭಾವದಲ್ಲಿ ಬಂದವರು. ಆ ಸಿನಿಮಾಕ್ಕಾಗಿ ಈ ಸಂಗೀತವನ್ನು ಅಳವಡಿಸಿಕೊಳ್ಳುವಾಗ ದೇಶಿ ಸಂಗೀತದ ಅನೇಕ ಆಯಾಮಗಳನ್ನು ಅವರು ಗೊತ್ತು ಮಾಡಿಕೊಂಡಿದ್ದರು. ಅದರ ಆಧಾರದ ಮೇಲೇ ಆ ಸಂಗೀತದ ರಾಗವನ್ನು, ಸಂಗೀತಾತ್ಮಕ ರೂಪವನ್ನು ಅವರು ದೃಢಪಡಿಸಿಕೊಂಡಿದ್ದರು. ದಿಲ್ ಹುಮ್ ಹುಮ್ ಕರೆ ಅಂತ ಒಂದು ಹಾಡಿದೆ ಆ ಸಿನಿಮಾದಲ್ಲಿ, ರುಡಾಲಿ ಸಿನಿಮಾದಲ್ಲಿ. ಅದರ ಎಳೆಗಳನ್ನು, ಅಂದರೆ ಅದರ ನಕಲಲ್ಲ, ಅದರ ಎಸೆನ್ಸನ್ನು ಅರ್ಥ ಮಾಡಿಕೊಂಡು ಕನ್ನಡಕ್ಕೆ ರೂಪಾಂತ, ಕನ್ನಡದ ಸಂಗೀತಕ್ಕೆ ಅಳವಡಿಸಿ ರೂಪಾಂತರಿಸಿದವರು ಸಾಧು ಕೋಕಿಲ್ಲ. ಅದು ಮಧುವನ ಕರೆದರೆ ಅನ್ನುವಂಥ ಹಾಡಲ್ಲಿ ಆ ಪ್ರಯೋಗವನ್ನು ಮಾಡ್ತಾರೆ. ನನಗೆ ಅದು ಆ ಪ್ರಯೋಗ ತುಂಬ ಮುಖ್ಯ ಅಂತ ಅನಿಸಿದೆ. ಹಾಗಾಗಿ ಸಾಧು ಕೋಕಿಲ್ಲ ಅಂದರೆ ಹೊಸ ತಲೆಮಾರಿನ ನಟರಾಗಿ ಖ್ಯಾತರಾಗಿರುವಂಥ ಸಾಧು ಕೋಕಿಲ್ಲ, ಅವರ ಹಿನ್ನೆಲೆ ಏನು ಅಂತಂದರೆ ಈ ಸುಗಮ ಸಂಗೀತ ಪ್ರಕಾರದಲ್ಲಿ ಯಾರ್ಯಾರು ಮೇರು ಕಲಾವಿದರಾಗಿದ್ದರಲ್ಲ, ಮೈಸೂರು ಅನಂತ ಸ್ವಾಮಿಯ ನಂತರದಲ್ಲಿ ಸಿ ಅಶ್ವತ್ ಬೇರೆ ಬೇರೆ ಮೇರು ಕಲಾವಿದರ ಜೊತೆಗೆ ಕೀಬೋರ್ಡನ್ನು ನುಡಿಸುವವರಾಗಿ ಅವರು ತುಂಬ ವರ್ಷಗಳ ಕಾಲ ಸಾಧು ಕೋಕಿಲ ಕೆಲಸ ಮಾಡಿದರು. ಆ ಅನುಭವ ಇದೆಯಲ್ಲ, ಅದು ಸಿನಿಮಾ ಸಂಗೀತವನ್ನು ಮಾಡುವ ಕಾಲಕ್ಕೂ ಕೂಡ ಅದು ನೆರವಾಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋ ಕಾಲಕ್ಕೆ ಅವರ ಮಧುವನ್ನು ಕರೆದರೆ ಹಾಡನ್ನು ಕೇಳಿದರೆ ಗೊತ್ತಾಗುತ್ತೆ ನಮಗೆ.

ಹಾಗಾಗಿ ನನಗೆ ಯಾಕೆ ಒಬ್ಬ ಸಂಗೀತ ನಿರ್ದೇಶಕನಿಗೆ ಈ ಪರಂಪರೆಯ ಪ್ರಜ್ಞೆ ಇರಬೇಕು ಅಂತಂದರೆ ಅವರಿಂದ ಹೊಸ ಬಗೆಯ ಕಾಣಿಕೆಗಳು ರೂಪಿತವಾಗ್ತವೆ ಅನ್ನೋದಕ್ಕೆ ನಾವು ಹಿಂದಣ ಹೆಜ್ಜೆಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ನನಗೆ ಹೊಸ ತಲೆಮಾರಿಗೆ ಗೀತೆ ರಚನೆ ಮಾಡುವ ಕಾಲಕ್ಕೆ ಆ ಹಿಂದಣ ಹೆಜ್ಜೆಗಳ ಪ್ರಜ್ಞೆಯ ಜೊತೆಗಿನ ಒಂದು ಗಟ್ಟಿ ಪಠ್ಯಗಳನ್ನು ಅಥವಾ ಗಟ್ಟಿ ಲಿರಿಕ್ಸನ್ನು ಗಟ್ಟಿ ಸಂಗೀತವನ್ನು ದಾಟಿಸಿದ ಹಾಗಾಗತ್ತೆ. ಹಾಗಾಗಿ ಈ ಅಂಶಗಳನ್ನು ನಾವು ದೃಷ್ಟಿಯಲ್ಲಿಟ್ಕೊಂಡು ಚಲನಚಿತ್ರ ಗೀತೆಗಳನ್ನು ನೋಡಬಹುದು. ಅದರದ್ದು ಅನೇಕ ಉದಾಹರಣೆಗಳಿದ್ದಾವೆ. ಕುವೆಂಪು ಅವರ, ನಾನು ಈಗಾಗಲೇ ಇನ್ನೊಂದು ಪ್ರಸ್ತಾಪ ಮಾಡಬೇಕು, ಕುವೆಂಪು ಅವರ ಪದ್ಯ ಇತ್ತಲ್ಲ, ಕುವೆಂಪು ಅವರ ನಿಕೇತನ ಪದ್ಯ ಇದೆಯಲ್ಲ, ಅದು ಭಾವಗೀತೆಯ ಲೋಕದಲ್ಲಿ ತುಂಬ ಜನಜನಿತವಾಗಿದ್ದಂಥ ಪದ್ಯ ಅದು. ಓ ನನ್ನ ಚೇತನ ಆಗುನಿಯ ನಿಕೇತನ ಅಂತ ಪದ್ಯ. ಮೈಸೂರನ್ ಸ್ವಾಮಿ ಅವರು ಅದನ್ನು ತಾರಕಸ್ವರದಲ್ಲಿ ಹಾಡಿದ್ದು, ಅವರದೇ ರಾಗ ಸಂಯೋಜನೆ ಅದು. ಅದು ಬಹುತೇಕ ಜನರಿಗೆ ತಲುಪಿತ್ತು ಕ್ಯಾಸೆಟ್ ಲೋಕದ ಮುಖಾಂತರ. ಹಾಗಾಗಿ ಅಂದರೆ ಆತ್ಮೋದ್ಧಾರ ಅಷ್ಟರಲ್ಲಾಗಲಿ ಕುವೆಂಪು ಅವರು ಆತ್ಮೋದ್ಧಾರದ ಪರಿಕಲ್ಪನೆಯನ್ನು ಕನ್ನಡ ಸಾಹಿತ್ಯ ಪ್ರಪಂಚಕ್ಕೆ ನೀಡಿದರು. ಅದು ಭಾವಗೀತೆಗಳ ಮುಖಾಂತರ ಮತ್ತಷ್ಟು ಅಧಿಕೃತವಾಯಿತು. ಈ ಆತ್ಮೋದ್ಧಾರದ ಪರಿಕಲ್ಪನೆಗಳನ್ನು ಆಧರಿಸಿಕೊಂಡೇ ಕನ್ನಡದ ಸಿನಿಮಾದ ಕಥನಗಳು ರೂಪುಗೊಂಡವು. ಅಪಾರ್ಟ್ ಫ್ರಮ್ ಮಿಥಿಕಲ್ ನರೇಷನ್ಸ್ ಅಂದರೆ ಪುರಾಣದ ಕಥನಗಳ ಒಂದು ಬಂಧದಿಂದ ಮುಕ್ತಗೊಂಡು ಸಾಮಾಜಿಕ ಕಥನಗಳನ್ನು ರೂಪುಗೊಳಿಸಿ ಜನಮಾನಸವನ್ನು ಜನರ ಮನಸ್ಸನ್ನು ಶುದ್ಧೀಕರಿಸುವಂಥ ಪ್ರಯೋಗಗಳನ್ನು ನಂತರದ ದಿನಗಳಲ್ಲಿ ಚಲನಚಿತ್ರ ನಿರ್ದೇಶಕರು ಮಾಡ್ತಾರೆ. ಅದಕ್ಕೆ ಪೂರಕವಾಗಿ ಗೀತ ರಚನಾಕಾರರು ಸ್ಪಂದಿಸ್ತಾರೆ, ಅದಕ್ಕೆ ಪೂರಕವಾಗಿ ಸಂಗೀತ ಪ್ರತಿಭೆಗಳು ಕೂಡ ಸ್ಪಂದಿಸಿ ಚಲನಚಿತ್ರ ಗೀತೆಗಳನ್ನು ಪ್ರಬಲಗೊಳಿಸ್ತಾರೆ. ಸೊ ಈ ಇತಿಹಾಸದ ನೆನಪುಗಳೊಂದಿಗೆ ನಾನು ಈ ಸಂಚಿಕೆಯನ್ನು ಕನ್ಕ್ಲೂಡ್ ಮಾಡ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿವರಗಳೊಂದಿಗೆ ಬರ್ತೇನೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ದೇವರು ಕೃತಿಗೆ ಪಂಪ ಪ್ರಶಸ್ತಿ ಪುರಸ್ಕೃತರಾದ ವಿದ್ವಾಂಸ ವಿಮರ್ಶಕ ಪ್ರೊಫೆಸರ್ ಎಎನ್ ಮೂರ್ತಿರಾಯರ ಜನ್ಮದಿನವೆಂದು ಚಿತ್ರಗಳು ಮತ್ತು ಪತ್ರಗಳು ಕೃತಿಗೆ ಸಾಹಿತ್ಯ ಅಕಾದೆಮಿ ಪ್ರಶಸ್ತಿ ಪಡೆದ ಮೂರ್ತಿರಾಯರು 104 ವರ್ಷ ಬಾಳಿದವರು. ಆಮೆಗಳು ಹಾಗೂ ಅವುಗಳ ಆವಾಸ ಸ್ಥಾನ ಸಂರಕ್ಷಣೆ ಎಂಬ ಧ್ಯೇಯದೊಂದಿಗೆ ವಿಶ್ವ ಕಡಲಾಮೆ ದಿನಾಚರಣೆ ಇಂದು. ಸಮುದ್ರ ಆಮೆ ಜೀವಶಾಸ್ತ್ರದ ಪಿತಾಮಹ ಸಂರಕ್ಷಣಾವಾದಿ ಡಾ ಆರ್ಚಿ ಕಾರ್ ಅವರ ಜನ್ಮದಿನವಾದ ಇಂದು ಸಮುದ್ರ ಆಮೆ ರಕ್ಷಕರಾಗುವ ಪ್ರತಿಜ್ಞೆ ಕೈಗೊಂಡು ಆಚರಿಸಲಾಗುತ್ತಿದೆ. ಕಡಲಾಮೆ ಮತ್ತು ಅವುಗಳ ಆವಾಸ ಸ್ಥಾನ ಸಂರಕ್ಷಣಾ ಪ್ರಯತ್ನಗಳ ಬಗ್ಗೆ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ದೇಶದ ಅಭಿವೃದ್ಧಿ, ಸುಶಾಸನ ಮತ್ತು ಜನಕಲ್ಯಾಣ ಕ್ಷೇತ್ರಗಳಲ್ಲಿ ಐತಿಹಾಸಿಕ ಸಾಧನೆ ಮಾಡಿದೆ ಎಂದು ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ಹೇಳಿದ್ದಾರೆ. ಗದಗ್ನಲ್ಲಿ ಮಾತನಾಡಿದ ಅವರು, ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಧ್ಯೇಯದೊಂದಿಗೆ ದೇಶ ಒಗ್ಗೂಡಿದೆ ಎಂದರು. ಆರೋಗ್ಯಕರ ಮುಪ್ಪಿಗೆ ಯೋಗ ಧ್ಯೇಯದೊಂದಿಗೆ ಈ ತಿಂಗಳ 21ನೇ ತಾರೀಕು ಅಂತಾರಾಷ್ಟೀಯ ಯೋಗ ದಿನದ ಹಿನ್ನೆಲೆ ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವ ಹೊಂದಿದ ದೇಶದ 12 ತಾಣಗಳನ್ನು ಗುರುತಿಸಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ವಿಶ್ವ ಪರಂಪರೆಯ ತಾಣ ಹಂಪಿ ಸಹ ಯೋಗ ಪ್ರದರ್ಶನಕ್ಕೆ ಆಯ್ಕೆಯಾಗಿದೆ ಎಂದು ಕೇಂದ್ರ ಆಯುಷ್ ಖಾತೆ ಸಚಿವ ಪ್ರತಾಪ್ರಾವ್ ಜಾಧವ್ ಹೊಸದಿಲ್ಲಿಯಲ್ಲಿ ತಿಳಿಸಿದ್ದಾರೆ. ಪ್ರಧಾನ ಕಾರ್ಯಕ್ರಮ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಮಂತ್ರಿಯವರ ಸಾರಥ್ಯದಲ್ಲಿ ನಡೆಯಲಿದೆ. ವಿಶ್ವಾದ್ಯಂತ 2500 ಸ್ಥಳಗಳಲ್ಲಿ ಯೋಗ ದಿನಾಚರಣೆ ಕಾರ್ಯಕ್ರಮ ಆಯೋಜಿತವಾಗಿದೆ. ಭಾರತೀಯ ಸೇನೆಗೆ ಅಗ್ನಿವೀರರಾಗಿ ಆಯ್ಕೆಯಾದ 11 ಜನ ಸಾಧಕ ಕ್ರೀಡಾಪಟುಗಳಿಗೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಶ್ರೀ ಕಾರುಣ್ಯ ಸ್ಪೋರ್ಟ್ಸ್ ಅಸೋಸಿಯೇಷನ್ನಲ್ಲಿ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ ಸನ್ಮಾನಿಸಿದರು. ಉತ್ತರ ಕನ್ನಡ ಜಿಲ್ಲೆ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಶಿರಸಿಯ ಸಹಾಯಕ ಆಯುಕ್ತರ ಕಚೇರಿ ಎದುರು ಪತ್ರ ಚಳವಳಿ ನಡೆಯಿತು. ಬೇಡ್ತಿ ಹಾಗೂ ಅಘನಾಶಿನಿ ನದಿ ತಿರುವು ಯೋಜನೆ ವಿಸ್ತೃತ ಯೋಜನಾ ವರದಿ ತಡೆಹಿಡಿಯಬೇಕು, ಯೋಜನೆ ಕೈಬಿಟ್ಟಿದ್ದಾಗಿ ಘೋಷಿಸುವಂತೆ 10,000 ರೈತರು ಸಹಿ ಹಾಕಿದ ಪತ್ರಗಳನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕಳುಹಿಸಿದ್ದಾರೆ. ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆ ಕುರಿತು ಅಂತಿಮ ಅಧಿಸೂಚನೆಗೆ ಮುಖ್ಯಮಂತ್ರಿ ಅವರನ್ನು ಕೋರಲಾಗಿದೆ ಎಂದು ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟದ ನೇತೃತ್ವ ವಹಿಸಿರುವ ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ನಿಯೋಗದ ಸದಸ್ಯ ಜೆಡಿಎಸ್ ಮುಖಂಡ ಗುರುರಾಜ್ ಹುಣಸಿಮರದ್ ಮಾತನಾಡಿ, ಬೇಡಿಕೆ ಈಡೇರಿಕೆಗೆ ಜುಲೈ 9ರ ಗಡುವು ನೀಡಿದ್ದಾಗಿ ತಿಳಿಸಿದರು. ಧಾರವಾಡದ ಮಾಳಮಡ್ಡಿಯ ಕೆಇ ಬೋರ್ಡ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ 7ನೇ ತರಗತಿ ವಿದ್ಯಾರ್ಥಿನಿ ಕುಮಾರಿ ಆದ್ಯಾ ರಾಮ್ ಕೌಲ್ಗುಡ್ಡ ಇಂಡಿಯನ್ ಟ್ಯಾಲೆಂಟ್ ಒಲಿಂಪಿಯಾಡ್ ಸಂಸ್ಥೆ ಸಂಘಟಿಸಿದ್ದ ಅಂತಾರಾಷ್ಟೀಯ ವಿಜ್ಞಾನ ಒಲಿಂಪಿಯಾಡ್ ಸ್ಪರ್ಧೆಯಲ್ಲಿ 6ನೇ ಸ್ಥಾನ ಹಾಗೂ ರಾಜ್ಯಕ್ಕೆ ಪ್ರಥಮರಾಗಿ ಹೊರಹೊಮ್ಮಿದ್ದಾರೆ. ಶಿಷ್ಯವೇತನ ಪುರಸ್ಕಾರಕ್ಕೂ ಅವರು ಭಾಜನರಾಗಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಕುಮಾರಿ ಆದ್ಯಾ ರಾಮ್ ಕೌಲ್ಗುಡ್ಡ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನಮಸ್ಕಾರಗಳು, ನಾನು ಕುಮಾರಿ ಆದ್ಯಾ ರಾಮ್ ಕವಲ್ಗುಡ್, ಧಾರವಾಡದ ನಾರಾಯಣ್ಪುರ್ ನಿವಾಸಿಯಾಗಿದ್ದು ಕೆಇ ಬೋರ್ಡ್ ಆಂಗ್ಲ ಮಾಧ್ಯಮ ಶಾಲೆ ಮಾಳಮಡ್ಡಿಯಲ್ಲಿ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂಡಿಯನ್ ಟ್ಯಾಲೆಂಟ್ ಒಲಿಂಪಿಯಾಡ್ ಅನ್ನೋ ಸಂಸ್ಥೆಯು ನಡೆಸಿದ ಅಂತಾರಾಷ್ಟ್ರೀಯ ವಿಜ್ಞಾನ ಒಲಿಂಪಿಯಾಡ್ ಪರೀಕ್ಷೆಯಲ್ಲಿ 2025-26 ಸಾಲಿನಲ್ಲಿ ನಾನು ರಾಜ್ಯಕ್ಕೆ 6ನೇ ರ್ಯಾಂಕ್ ಗಳಿಸಿದ್ದೇನೆ. ಈ ಸಾಧನೆಯು ನನಗೆ ತುಂಬಾ ಸಂತೋಷವನ್ನು ತಂದಿದೆ. ಈ ಮೂಲಕ ನನ್ನನ್ನು ಪರೀಕ್ಷೆಗೆ ತಯಾರಿ ಮಾಡಿಸಿದ ನನ್ನ ತಂದೆಯಾದ ಡಾಕ್ಟರ್ ರಾಮ್ ಕವಲ್ಗುಡ್ ಅವರಿಗೆ, ನನ್ನ ಶಾಲೆಯ ಎಲ್ಲಾ ಗುರುವೃಂದಕ್ಕೆ, ಪ್ರಾಂಶುಪಾಲರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.
0: ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಇಂದು ಸಂಜೆ 6 ಗಂಟೆಗೆ ಡಾ ಸಂತೋಷ್ ಹಾನಗಲ್ ಅವರ ದಿ ಲ್ಯಾಂಪ್ ಬೇರರ್ಸ್ ಪುಸ್ತಕ ಲೋಕಾರ್ಪಣೆಗೊಳ್ಳಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಾಲೂಕು ಕುಡಿಯುವ ನೀರು ಪೂರೈಕೆ ಕಾರ್ಯಪಡೆ ಸಮಿತಿ ಸಭೆ ನಡೆಸಿ ಜನ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಲು ಸೂಚಿಸಿದರು. ಪ್ರಸಕ್ತ ಸಾಲಿನ ಯುಜಿಸಿಇಟಿ ಸೀಟು ಹಂಚಿಕೆ ಪ್ರಕ್ರಿಯೆ ಶೀಘ್ರದಲ್ಲೇ ಆರಂಭವಾಗಲಿದೆ. ಈ ಹಿನ್ನೆಲೆ ದೂರದರ್ಶನದ ಚಂದನ ವಾಹಿನಿ ಕೆಇಎ ನಿಮ್ಮೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಇಂದು ಸಂಜೆ 6 ಗಂಟೆಗೆ ಆಯೋಜಿಸಿದೆ. ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ನಮಸ್ಕಾರ ಕೇಳುಗರೆ, ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಇನ್ನೇನು, ಮಳೆಗಾಲ ಬಂದೇ ಬಿಡ್ತು. ಮಳೆಗಾಲ ಮಳೆ ಜೊತೆ ಕೆಲವು ಸಾಂಕ್ರಾಮಿಕ ರೋಗಗಳನ್ನು ಸಹ ಹೊತ್ತು ತರುತ್ತೆ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬರೋ ರೋಗ ಅಂದ್ರೆ ಅದು ಡೆಂಗ್ಯೂ ಮತ್ತೆ ಮಲೇರಿಯಾ. ಇದು ಎಷ್ಟು ಸಾಮಾನ್ಯನೂ ಅಷ್ಟೇ ಪರಿಣಾಮಕಾರಿನೂ ಹೌದು. ಇಂತಹ ರೋಗಗಳನ್ನ ಸರಿಯಾಗಿ ಆರೈಕೆ ಮಾಡದೆ ಹೋದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡಿ ಕಾಯಿಲೆಯ ಮಟ್ಟವನ್ನ ಹೆಚ್ಚಿಸಬಹುದು. ಹಾಗಾದ್ರೆ ಈ ಡೆಂಗ್ಯೂ ಮಲೇರಿಯಾದ ಪರಿಣಾಮಗಳೇನು ಮತ್ತೆ ಇದನ್ನ ಹೇಗೆ ತಡೆಗಟ್ಟಬಹುದು ಅನ್ನೋ ಎಲ್ಲಾ ಮಾಹಿತಿನ ನಾನ್ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಪ್ರೀತಿಯ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೇನೆ ಹಾಗೆ ಅಲ್ವಾ, ರೋಗಗಳೆಲ್ಲ ಜಾಸ್ತಿನೇ. ಆದ್ರೆ ಮಳೆಗಾಲದಲ್ಲಿ ಮಾತ್ರ ಯಾಕೆ ರೋಗಗಳು ಜಾಸ್ತಿ ಅಂತ ಗೊತ್ತಾ? ಯಾಕಂದ್ರೆ ಮಳೆ ನೀರು ಅಲ್ಲಲ್ಲಿ ನಿಲ್ಲೋದ್ರಿಂದ ಅದರಲ್ಲಿ ಸೊಳ್ಳೆ ಹುಟ್ಟುತ್ತೆ. ಅದು ಸಾಮಾನ್ಯವಾದ ಸೊಳ್ಳೆ ಅಲ್ಲ, ಡೆಂಗ್ಯೂ ಮಲೇರಿಯಾನ ಬಾಯಲ್ಲಿಟ್ಕೊಂಡು ಒಬ್ರಿಂದ ಒಬ್ರಿಗೆ ಸಾಗಿಸುವಂತಹ ಮಾರಕ ಸೊಳ್ಳೆಗಳು. ನಾವು ಬೇಸಿಗೆಯಲ್ಲಿ ಕುಡಿದು ಎಸೆದಂತಹ ಎಳನೀರಿನ ಹೋಳು, ಐಸ್ ಕ್ರೀಮ್ ಡಬ್ಬಗಳು, ಕೂಲ್ ಡ್ರಿಂಕ್ಸ್ ಬಾಟಲ್ಗಳು, ಅಲ್ಲದೆ ಅಲ್ಲಲ್ಲಿ ಎಸೆದ ವಾಹನದ ಟೈರ್, ಪ್ಲಾಸ್ಟಿಕ್ ಕಪ್, ಹೀಗೆ ಹಲವಾರು ವಸ್ತುಗಳಲ್ಲಿ ಮಳೆಯ ನೀರು ನಿಂತು ನಿಂತು ಸೊಳ್ಳೆಗಳು ಮೊಟ್ಟೆ ಇಡೋದಕ್ಕೆ ಸಹಾಯ ಮಾಡುತ್ತೆ. ಇಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ಧಾರಾಕಾರವಾಗಿ ನೀರು ಹರಿಯೋದ್ರಿಂದ ಕೆಲವು ನದಿಗಳು ಮತ್ತೆ ಕೆಲವು ನೀರಿನ ಮೂಲಗಳು ಕಲುಷಿತವಾಗಿರುತ್ತೆ. ಜನರು ಇದೇ ನೀರನ್ನ ತಮ್ಮ ದಿನನಿತ್ಯದ ಕೆಲಸ ಕಾರ್ಯದಲ್ಲಿ ಬಳಸ್ತಾರೆ. ಹೀಗಾಗೋದ್ರಿಂದ ಜನ ಬೇಗ ಕಾಯಿಲೆ ಬೀಳ್ತಾರೆ. ಹಾಗಾದ್ರೆ ನಮ್ಗೆ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ಗೊತ್ತಾಗೋದಾದ್ರೂ ಹೇಗೆ? ಇದನ್ನ ಹೇಳ್ತೀನಿ ಮುಂದಿನ ಲಿಂಕ್ ನಲ್ಲಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಬ್ರೇಕ್ ನಂತರ ಮತ್ತೊಮ್ಮೆ ವೆಲ್ಕಮ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೆ ಸಾಮಾನ್ಯವಾಗಿ ಶೀತ, ಕೆಮ್ಮು, ಜ್ವರ ಇದ್ದೇ ಇರುತ್ತೆ. ನಮ್ಮಲ್ಲಿ ತುಂಬಾ ಜನ ಅದನ್ನ ವೈರಲ್ ಫೀವರ್ ಅನ್ಕೊಂಡು ಸುಮ್ಮನಾಗ್ತಾರೆ. ಆದ್ರೆ ಅದು ತುಂಬಾ ತಪ್ಪು. ನಾವು ಯಾವ್ದೇ ಜ್ವರ ಆಗಿದ್ರು ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಯಾಕಂದ್ರೆ ಅದು ಮಾರಣಾಂತಿಕ ಡೆಂಗ್ಯೂ ಮಲೇರಿಯಾನೂ ಆಗಿರ್ಬೋದು. ಅದೇ ತುಂಬಾ ಜನ ವೈರಲ್ ಫೀವರ್, ಶೀತ, ಕೆಮ್ಮು ಇದನ್ನೆಲ್ಲ ಡೆಂಗ್ಯೂ ಮಲೇರಿಯಾ ಅನ್ಕೊಂಡು ಸುಮ್ನೆ ಟೆನ್ಷನ್ ತಗೋತಾರೆ. ಹಾಗಾದ್ರೆ ಈ ಸಾಂಕ್ರಾಮಿಕ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಹೇಗೆ ಅಂದ್ರೆ, ಡೆಂಗ್ಯೂ ಜ್ವರ ಬಂದಾಗ ತೀವ್ರ ಜ್ವರ, ತಲೆನೋವು, ಕಣ್ಣುಗಳ ಹಿಂದೆ ನೋವು, ವಾಂತಿ ಜೊತೆಗೆ ಚರ್ಮದ ಮೇಲೆ ಕೆಂಪು ಚುಕ್ಕಿಗಳು ಕಾಣಿಸಿಕೊಳ್ಳುತ್ತೆ. ಅದೇ ಒಂದು ವೇಳೆ ಮಲೇರಿಯಾ ಬಂದಾಗ ಚಳಿ ಜ್ವರದ ಜೊತೆ ಮೈ ನಡುಕ ಬರುತ್ತೆ. ಜ್ವರ ಇದ್ರೂ ದೇಹ ಬೆವರುತ್ತೆ. ತಲೆನೋವು, ವಾಂತಿ ಜೊತೆ ಮೈಕೈ ನೋವು ಸಹ ಕಂಡು ಬರುತ್ತೆ. ಈ ಲಕ್ಷಣಗಳಿದ್ದಾಗ ಮಾತ್ರ ದೇಹಕ್ಕೆ ಬಂದಿರೋದು ಸಾಮಾನ್ಯ ಜ್ವರನ ಅಥವಾ ಡೆಂಗ್ಯೂ ಮಲೇರಿಯಾನ ಅಂತ ನಿರ್ಧಾರ ಮಾಡಬಹುದು. ಇದರಲ್ಲಿ ಯಾವುದೇ ಒಂದು ಲಕ್ಷಣ ಕಂಡು ಬಂದ್ರೂ ತಕ್ಷಣ ವೈದ್ಯರನ್ನ ನೇರವಾಗಿ ಭೇಟಿಯಾಗೋದು ಬಹಳ ಸೂಕ್ತ. ಹಾಗಾದ್ರೆ ಡೆಂಗ್ಯೂ ಮಲೇರಿಯಾ ಬರದೇ ಇರೋ ಹಾಗೆ ಯಾವ ಕ್ರಮ ಕೈಗೊಳ್ಬಹುದು ಅನ್ನೋದನ್ನ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲ. ಮಳೆಗಾಲದಲ್ಲಿ ನಾವು ಎಷ್ಟು ಜಾಗರೂಕರಾಗಿರ್ತೀವೋ ಅಷ್ಟೇ ಒಳ್ಳೇದು. ನೀರಿದ್ದ ಕಡೆ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗೋದ್ರಿಂದ ಮನೆ ಸುತ್ತಮುತ್ತ ನೀರು ನಿಲ್ಲದ ರೀತಿಯಲ್ಲಿ ನೋಡ್ಕೋಬೇಕು. ಹಳೆಯ ಟೈರ್, ಡಬ್ಬ, ಎಳನೀರ ಹೋಳು ಯಾವುದ್ರಲ್ಲೂ ನೀರು ನಿಲ್ಲದಂತೆ ಗಮನ ಹರಿಸಬೇಕು. ಕುಡಿಯೋ ನೀರಿನ ಟ್ಯಾಂಕ್, ನೀರಿನ ಪಾತ್ರೆಗಳನ್ನ ಮುಚ್ಚಿಡಬೇಕು. ರಾತ್ರಿ ಸಮಯದಲ್ಲಿ ಮಲಗೋ ವೇಳೆ ಸೊಳ್ಳೆ ಪರದೆಯನ್ನ ಬಳಸಬೇಕು. ಸಂಜೆಯ ಸಮಯದಲ್ಲಿ ಮನೆಯ ಕಿಟಕಿ ಬಾಗಿಲುಗಳು ಮುಚ್ಚಬೇಕು. ಯಾಕಂದ್ರೆ ಸಂಜೆಯ ಹೊತ್ತಿಗೆನೆ ಜಾಸ್ತಿ ಸೊಳ್ಳೆಗಳು ಮನೆಯ ಒಳಗೆ ಬರೋಕೆ ನೋಡುತ್ತೆ. ಅಷ್ಟೇ ಅಲ್ಲ, ಹೊರಗಡೆ ಹೋಗುವಾಗ ಪೂರ್ಣ ಬಾಹು ಅಂದ್ರೆ ಫುಲ್ ಸ್ಲೀವ್ ಬಟ್ಟೆಗಳನ್ನೇ ಧರಿಸಬೇಕು. ಜೊತೆಗೆ ಪ್ರತಿದಿನವೂ ಬಿಸಿಯಾದ ನೀರು ಹಾಗೂ ಬಿಸಿಯಾದ ಆಹಾರವನ್ನೇ ಸೇವಿಸಬೇಕು. ಯಾವುದೇ ಕಾರಣಕ್ಕೂ ಮನೆಯ ಸುತ್ತಮುತ್ತ ಕಸ ಇಡಬಾರದು. ಇಷ್ಟೆಲ್ಲಾ ಮುಂಜಾಗ್ರತಾ ಕ್ರಮಗಳನ್ನ ನಾವು ಮಳೆಗಾಲದಲ್ಲಿ ತಪ್ಪದೇ ಮಾಡಬೇಕು. ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಲಿಂಕ್ ನಲ್ಲಿ ಕೊಡ್ತೀನಿ. ಅಲ್ಲಿವರೆಗೂ ಒಂದು ಸೂಪರ್ ಹಿಟ್ ಸಾಂಗ್ ಕೇಳ್ಕೊಂಡು ಬನ್ನಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 ಎಫ್ಎಂ. ನಾ ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ಕೊನೆಯದಾಗಿ ತುಂಬಾ ಕೇರ್ಫುಲ್ ಆಗಿ ನೆನ್ಪಿಟ್ಕೋಬೇಕಾದ ವಿಷಯ ಅಂದ್ರೆ, ನಮ್ಗೆ ಸಣ್ಣ ಜ್ವರ ಬಂದಿದ್ರು ಕೂಡ ನಾವು ಮನೆಯಲ್ಲಿ ತಂದಿಟ್ಟ ಔಷಧಿನ ತಗೊಳ್ಳೇಬಾರ್ದು. ಬದಲಾಗಿ ನೇರವಾಗಿ ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ಪಡಿಬೇಕು. ಅಷ್ಟೇ ಅಲ್ಲ, ಕೆಲ್ಸ ಇದೆ, ಬಿಸಿ ಇದ್ದೀನಿ, ಆಮೇಲೆ ಹೋಗೋಣ ಅಂತ ದಿನ ದುಡ್ಬಾರ್ದು. ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ಮಾತ್ರ ಅದು ಫಲಕಾರಿಯಾಗೋದು. ಸ್ವಯಂ ಔಷಧಿ ತಗೊಳ್ಳೋದು, ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡೋದನ್ನ ಮೊದಲು ತಪ್ಪಿಸಬೇಕು. ಸರಿ, ಹಾಗಾದ್ರೆ ಇವತ್ತಿನ ಈ ಮಾಹಿತಿದಾಯಕ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಹೊಸ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಚಿಲ್ ಆಗಿರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮುಂದಿನ ಗೀತೆ ಹಾಡಲಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಮತ್ತು KS ಚಿತ್ರ.

ನೀವು ಕೇಳ್ತಾ ಇರೋದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಕೇಳುಗರೆ, ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳನ್ನ ಕೇಳೋಣ. ಸಿ ಅಶ್ವಥ್ ಸಂಗೀತ ಸಂಯೋಜಿಸಿ ಬಿಆರ್ ಛಾಯಾ ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಜಯಂತ ಕಾಯ್ಕಿನಿಯವರ ರಚನೆ

0: ನಾನು ಮತ್ತೆ ಅಜ್ಜಿ ಆಗ್ಬೇಕು, ಆದ್ರೆ ಈಗಲ್ಲ. ಮೊದಲು ನನ್ನ ಸೊಸೆ ಸಂಪೂರ್ಣವಾಗಿ ಆರೋಗ್ಯವಂತಳಾಗ್ಬೇಕು. ಎಷ್ಟೇ ಆದ್ರೂ ಮುಂದಿನ ಮಗು ಕೂಡ ಇಷ್ಟೇ ಆರೋಗ್ಯವಾಗಿ ಇರ್ಬೇಕು ನನಗೆ.
1: ಹೌದು ಅತ್ತೆ, ಹಾಗಾಗಿ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡ್ತೀವಿ,
0: ಜವಾಬ್ದಾರಿ ನಿಭಾಯಿಸ್ತೀವಿ. ಇದುವೇ ನಮ್ಮ ಪ್ಲಾನ್.
2: ತಾಯಿ ಮತ್ತು ಮಗುವಿನ ಆರೋಗ್ಯದ ಪ್ಲಾನ್ ಮಾಡಿರಿ. ಮಕ್ಕಳ ನಡುವೆ 3 ವರ್ಷದ ಅಂತರ ಇದ್ದರೆ ಒಂದು ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
3: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಮಾಮಾ
1: ಹೇಳಿಗುಡಿ,
0: ನೀವು ಅಜ್ಜನಿಗೆ ಯಾಕೆ ಇಷ್ಟ ಹೆದರ್ತೀರಾ?
1: ನಾನು ಖಂಡಿತ ಇಲ್ಲ. ಅಪ್ಪ ಹೇಳಿ ಅಪ್ಪ, 10,000 ರೂಪಾಯಿ ಈಗ ಬ್ಯಾಂಕ್ಗೆ ಹೋಗಿ ಕಳಿಸ್ತೀನಿ.
0: ಹೆದರಿದ್ರಲ್ವಾ, ಈ ಹೆದರಿಕೆಯನ್ನು ಇನ್ನೂ ಹೆಚ್ಚಿಸೋಣ.
1: ಅಂದ್ರೆ
0: ಇವತ್ತು ರವಿವಾರ ಅಲ್ವಾ? ರಿಲ್ಯಾಕ್ಸ್, ಬ್ಯಾಂಕ್ ಬಂದ್ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲ, ಇದು ಸಿಗುತ್ತೆ ದಿನ 24 ಗಂಟೆ. ಈಗ ಬ್ಯಾಂಕಿಂಗ್ ಆಗಿದೆ ಸುಲಭ, ಡಿಜಿಟಲ್ ಬ್ಯಾಂಕಿಂಗ್, ಬರೀ ಒಂದು ಬೆರಳಿನ ತುದಿಯ ಕೆಲಸ. ಹೇಳಿ ಹೇಗೆ ಕಳಿಸೋದು? ಎನ್ಇಎಫ್ಟಿ, ಐಎಂಪಿಎಸ್, ಯುಪಿಐ,
1: ಯಾವ್ದ್ರಲ್ಲಾದ್ರೂ? ವಾಹ್, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಎಲ್ಲಿಂದಲೂ ಯಾವಾಗ್ಲೂ. ಈಗ ನಾನು ಆಗ್ತೀನಿ ಡಿಜಿಟಲ್, ಆಮೇಲೆ ಭಯವಿಲ್ಲ.
0: ಅರೆ ಅಜ್ಜ,
1: ಅಪ್ಪ
2: ಆರ್ ಬಿ ಐ ಹೇಳುತ್ತೆ ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.

0: ನನ್ ಮಗಳು ಮದ್ವೆ ಆಗ್ತಾಳೆ, ಆದ್ರೆ ಈಗಲ್ಲ. ತನುಮನ ಬಲಗೊಂಡ ನಂತರ ಈಗ ನನ್ನ ಸರದಿ, ಜವಾಬ್ದಾರಿ ನಿಭಾಯಿಸೋದ್ರದ್ದು. ಮಗಳ ಪಾಲನೆ ಪೋಷಣೆ ಮಾಡಿ.
1: ನಾವು ನಿರ್ಧಾರ ಮಾಡಿದೀವಿ, ನನ್ನ ಮದುವೆ ವಿಚಾರ ಮಾತಾಡೋದು 18 ವರ್ಷ ವಯಸ್ಸಾದ ನಂತರನೇ. ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಮಕ್ಕಳ ಸಂತೋಷದ ಯೋಜನೆ ಮಾಡಿವಿ, ಸರಿಯಾದ ವಯಸ್ಸಿನಲ್ಲಿ ಮದುವೆ ಮಾಡಿದರೆ ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿವಿ.
3: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಡೆಲಿವರಿಗಾಗಿ ಹಾಸ್ಪಿಟಲ್ಗೆ ಹೋಗ್ತಾ ಇದೀಯಾ?
1: ಹೌದು ಆಂಟಿ.
0: ಎಲ್ಲ ಸರಿಯಾಗುತ್ತೆ, ನೀನು ಬರೀ ಮೊದಲನೇ ತಾಸನ್ನ ನೆನಪಿಟ್ಕೋ.
2: ಮೊದಲ ತಾಸು ನೆನಪಿದೆಯಾ?
1: ಹೌದು ಆಶಾ ಸಿಸ್ಟರ್,
3: ಮೊದಲನೇ ತಾಸು
4: ಕುಡಿಸಿದಾಳೆ ಅಮ್ಮ, ಕುಡಿಸಿದಾಳೆ.
5: ಮೊದಲ ಒಂದು ತಾಸಿನಲ್ಲಿ ತಾಯಿಯ ಮೊದಲ ಹಾಲು ಮಗುವನ್ನ ಬಲಿಷ್ಠವಾಗಿರೋ ಹಾಗೆ ಮಾಡುತ್ತೆ ರೋಗಗಳನ್ನ ಎದುರಿಸೋದಕ್ಕೆ. ಏನಂತೀರಾ? ತಾಯಿಯ ಹಾಲು ಲಾಭ ಬಹುಪಾಲು.
6: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
7: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ನಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿಯಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
2: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಆರ್ಬಿಐ ಹೇಳುತ್ತೆ, ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.
1: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ಸೂರ್ಯ

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
2: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಇವತ್ತು ಊಟಕ್ಕೇನ್ ಮಾಡಿದೀಯಾ?
1: ಇವತ್ತು ಸಾರು, ಪಲ್ಯ, ಬಜ್ಜಿ, ಶುಂಠಿ ಚಟ್ನಿ ಮತ್ತೆ ರಾಗಿ ಅಂಬ್ಲಿ.
0: ಅರೆ ಅರೆ, ಇಷ್ಟೊಂದೆಲ್ಲ ಮಾಡ್ಬಿಟ್ಯಾ?
1: ನಿಮಗಾಗಿ ಅಲ್ಲ, ನಮ್ಮ ಮಗಳಿಗಾಗಿ.
0: ಓ,
2: ಆರು ತಿಂಗಳ ನಂತರ ಮಗುವಿಗೆ ತಾಯಿಯ ಹಾಲಿನ ಜೊತೆ ಮನೆ ಊಟ ಉಣಿಸಿ. ಆಗ ಅದು ಚುರುಕು ಮತ್ತು ಆರೋಗ್ಯಶಾಲಿಯಾಗತ್ತೆ. ನೆನಪಿರಲಿ, ಒಂದು ಬಾರಿ ಅಲ್ಲ, ಮೂರು ನಾಲ್ಕು ಬಾರಿ ಉಣಿಸಿ.
3: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.

0: ಪೇಮೆಂಟ್ ಫೇಲ್.
1: ಪೇಮೆಂಟ್ ಫೇಲ್ ಆದ್ರೆ ಹಣ ಹೋಗಿಬಿಡ್ತು, ಕಷ್ಟಪಟ್ಟು ಗಳಿಸಿದ್ದು ಹೋಯ್ತು.
2: ಆಗುತ್ತೆ ಮರುಪಾವತಿ, ಚಿಂತಿಸಬೇಡಿ ಅತಿ. ಒಂದು ವೇಳೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಫೇಲ್ ಆದ್ರೆ ಮತ್ತು ಅಕೌಂಟ್ ನಿಂದ ಹಣ ಕಟ್ ಆದ್ರೆ ಬ್ಯಾಂಕ್ ಹಣವನ್ನು ಸಮಯಕ್ಕೆ ಹಿಂತಿರುಗಿಸುತ್ತೆ. ಇಲ್ದಿದ್ರೆ ಪರಿಹಾರ ಶುಲ್ಕದ ಸೌಲಭ್ಯ ಇದೆ, ಇಲ್ಲಾಂದ್ರೆ RBI ಒಂಬಾಟ್ಸ್ಮನ್ ಗೆ ನೀವು ದೂರು ನೀಡಿ. ನನ್ನ ಫೀಸ್ RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಈ ಗ್ರಾಮದ ಮಹಿಳೆಯರ ಡಾಕ್ಟರ್ ನಾನು ಮತ್ತು ಸಲಹೆಗಾರ್ತಿ ಕೂಡ. ಹೀಗಾಗಿ ಅವರ ಸಮೃದ್ಧಿಯ ಬಗ್ಗೆ ಯೋಚಿಸ್ತೀನಿ ಅಲ್ವಾ ಸಿಸ್ಟರ್?
1: ಅವರಿಗೆ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡೋದಕ್ಕೆ ಸಲಹೆ ಕೊಡ್ತೀವಿ ಮತ್ತು ಗರ್ಭ ನಿರೋಧಕಗಳ ಬಳಕೆಯ ವಿಧಾನಗಳನ್ನ ತಿಳಿಸ್ತೀವಿ.
0: ಯಾಕಂದ್ರೆ ತಾಯಿ ಮಗು ಆರೋಗ್ಯವಾಗಿರಬೇಕು.
2: ನಮ್ಮ ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
3: ಒಂದು ಆರೋಗ್ಯಯುತ ಭವಿಷ್ಯದ ಪ್ಲಾನ್ ಮಾಡಿರಿ. ಡಾಕ್ಟರ್ ಹೇಳಿದ ವಿಧಾನಗಳನ್ನು ಪಾಲಿಸಿ, ಆಗ ಆಗುವುದು ಒಂದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
4: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
1: ಪ್ರತಿ ಕುಟುಂಬವು ಸುಖವಾಗಿದ್ದರೆ ಸಮಾಜವು ಸುಖವಾಗಿರುತ್ತೆ.
0: ಹೌದು, ಹಾಗಾಗಿ ನಾವು ಪ್ರತಿ ಕುಟುಂಬಕ್ಕೂ ಗರ್ಭ ನಿರೋಧಕದ ಬಳಕೆಯ ಪ್ರಯೋಜನಗಳನ್ನ ತಿಳಿಸಿ ಹೇಳ್ತೀವಿ. ಹೀಗಾಗಿ ಪ್ರತಿಯೊಬ್ಬ ತಾಯಿ ಮಗು ಆರೋಗ್ಯವಾಗಿರ್ತಾರೆ. ನಾನೊಬ್ಳು ಆಶಾ ವರ್ಕರ್.
2: ನಾನು ANM. ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
3: ಸಮಾಜದ ಏಳ್ಗೆಗಾಗಿ ನಿಮ್ಮ ಜವಾಬ್ದಾರಿ ನಿರ್ವಹಿಸಿ, ಆಗ ಆಗುವುದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
4: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನ ಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.